ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಶನಿವಾರ. ರಾಷ್ಟೀಯ ಪಂಚಾಂಗ ಶಾಲಿ ವಾಹನಶಕೆ 1948 ಜ್ಯೇಷ್ಠ ಮಾಸದ 9ನೆಯ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 30ನೆಯ ತಾರೀಖು. ಈಗ ಸಮಯ 5:59:05. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯಗಳೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಡಾಕ್ಟರ್ ಪ್ರಿಯಂ ವದ ಹುಲಗ್ಬಾಳಿ ಅವರಿಂದ ಚಿಂತನ.
4: ಹಣದಿಂದ ಹಾಸಿಗೆಯನ್ನು ಕೊಳ್ಳಬಹುದು ನಿದ್ರೆಯನ್ನಲ್ಲ, ಶ್ರೀಮಂತಿಕೆಯಿಂದ ಬಂಗಲೆಯನ್ನು ಕಟ್ಟಬಹುದು ನೆಮ್ಮದಿಯ ಅರಮನೆಯನ್ನಲ್ಲ. ನೆಮ್ಮದಿ ಎನ್ನುವುದು ನಾವು ಗಳಿಸುವ ಸಂಪತ್ತಲ್ಲ, ಅದು ನಾವು ಮಾನಸಿಕವಾಗಿ ಸಾಧಿಸುವ ಅಮೂಲ್ಯ ಸಾಧನೆ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಶಾಂತಿ, ತೃಪ್ತಿ ಹಾಗೂ ಆರಾಮದ ಸ್ಥಿತಿ, ಯಾತನೆ, ಆತಂಕ ಮತ್ತು ಗೊಂದಲಗಳಿಲ್ಲದ ಮನಸ್ಥಿತಿಯೇ ಇಂದು ನೆಮ್ಮದಿಯಾಗಿದೆ. ಸುಖ, ಸಂತೋಷ ಮತ್ತು ಸಮಾಧಾನದ ಸಂಕೇತವಾಗಿದ್ದು, ತಾನಿರುವ ಸ್ಥಿತಿಯಲ್ಲಿ ಸಂತೃಪ್ತಿ ಹೊಂದುವುದು ಮತ್ತು ಬದುಕಿನ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದೇ ನೆಮ್ಮದಿಯಾಗಿದೆ. ಇರುವುದನ್ನು ಬಿಟ್ಟು ಇರದರ ಕಡೆಗೆ ಮನಸ್ಸನ್ನು ಹರಿಯಬಿಟ್ಟು ನೆಮ್ಮದಿಯನ್ನು ಕಳೆದುಕೊಂಡು ಆತಂಕದ ಸ್ಥಿತಿಯನ್ನು ಇಂದಿನ ಯುವಜನಾಂಗ ತಲುಪುತ್ತಿದೆ. ಅತೃಪ್ತ ಮನೋಭಾವನೆಯಿಂದ ದೂರಾಗಿ ಸಂತೃಪ್ತಿಯ ಜೀವನವನ್ನ ಸನಿಹಕ್ಕೆ ಕರೆಯಬೇಕು. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ, ತನಗಾದಾಗೇನು ಅವರಿಗಾದ ಚೆಗೆಯೇನು, ಮನದ ಕೋಪ ಅರಿವಿನ ಕೇಡು, ತನುವಿನ ಕೋಪ ಹಿರಿತನದ ಕೇಡು ಎಂಬ ವಚನವನ್ನ ನೆನಪಿಸಿಕೊಳ್ಳಬೇಕು. ಕೋಪವನ್ನ ಗೆದ್ದವರು ನೆಮ್ಮದಿಯುತ ಜೀವನ ನಡೆಸುತ್ತಾರೆ. ಇಂದು ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚುತ್ತಿರುವುದನ್ನ ನೋಡುತ್ತೇವೆ. ಇದಕ್ಕೆಲ್ಲ ಕಾರಣ ಇಂದಿನ ಯುವಜನಾಂಗದಲ್ಲಿ ಮಾಯವಾಗಿರುವ ಜೀವನ ಪ್ರೀತಿ. ಪ್ರೀತಿ, ಸಹನೆ, ಸ್ನೇಹ ಸಂಬಂಧಗಳನ್ನು ಗೌರವಿಸಿ ಬದುಕೋಣ. ಯೋಗ, ಧ್ಯಾನ, ಸಾತ್ವಿಕ ವಿಚಾರಗಳ ಮೂಲಕ ಮನಸ್ಸನ್ನ ಶಾಂತವಾಗಿಟ್ಟುಕೊಂಡು ಬದುಕನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಮಹಾತ್ಮರ, ತತ್ವಜ್ಞಾನಿಗಳ, ಸಂತರ, ಶರಣರ, ದಾಸರ ಚಿಂತನೆಗಳನ್ನು ಕೇಳಿ ಮನಸ್ಸನ್ನು ಹಗುರಾಗಿಸಿಕೊಳ್ಳಬೇಕು. ಕಾಯಕವೇ ಕೈಲಾಸ ಎಂಬ ಮಾತನ್ನ ಮೈಗೂಡಿಸಿಕೊಂಡು ದುಡಿದು ತಿನ್ನುವ ನೀತಿಯನ್ನ ಅನುಸರಿಸೋಣ. ತಲ್ಲಣಿಸದಿರು ಕಂಡ್ಯ ತಾಳುಮಣವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ದಾಸರ ಪದದಂತೆ ನಮ್ಮ ಜೀವನ ಇರಬೇಕು. ಸಕಲರಿಗೂ ಲೇಸನೆ ಬಯಸಿ, ಶತ್ರುಗಳಿಗೂ ಹಿತವಾಗಲೆಂದು, ಯಾರಿಗೂ ಕೇಡಾಗದಂತೆ ಜೀವನ ಸಾಗಿಸಬೇಕು. ಮನಸ್ಸನ್ನ ಹದಗೆಡಿಸಲು ಇಂದು ಸಾವಿರ ಸಂಗತಿಗಳಿವೆ. ಆದರೆ ಮನಸ್ಸನ್ನು ಶಾಂತವಾಗಿಡಲು, ನೆಮ್ಮದಿಯಿಂದಿಡಲು ನಮ್ಮ ದೃಢವಾದ ಮನಸ್ಥಿತಿಯಿಂದ ಮಾತ್ರ ಸಾಧ್ಯ. ನಾವು ಮನಸ್ಸಿನ ಚಂಚಲ ಸ್ಥಿತಿಯನ್ನ ದಾಟಿ ಸ್ಥಿರಸ್ಥಿತಿಗೆ ತಲುಪಿದಾಗ ಮಾತ್ರ ನೆಮ್ಮದಿ ಎನ್ನುವುದು ನಮ್ಮ ಮನೆಯ ಬಾಗಿಲು ಮುಂದೆ ಬಂದು ನಿಲ್ಲುತ್ತದೆ. ಆರ್ಥಿಕ ಸ್ಥಿರತೆಯನ್ನ ಸಾಧಿಸಿ, ಸ್ವೀಕಾರ ಮನೋಭಾವನೆಗಳನ್ನು ಹೊಂದಿ ನೆಮ್ಮದಿ

0: ಸತ್ಯ ಮೂಲಗಳನ್ನು ಹುಡುಕಿ ಅವುಗಳೊಂದಿಗೆ ಬದುಕೋಣ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ ಎಂಬ ಮೌಲ್ಯಯುತ ಮಾತಿನಂತೆ ಚಿಂತೆ ಇಲ್ಲದ ನಿಶ್ಚಿಂತ ಮನೋಭಾವವನ್ನು ಹೊಂದುವುದರಿಂದ ನಾವು ಎಷ್ಟೇ ಕಷ್ಟಪಟ್ಟು ದುಡಿದು ದಣಿದು ಮನೆ ಸೇರಿದಾಗ ದಿಂಬಿಗೆ ತಲೆಯಿಟ್ಟ ತಕ್ಷಣ ನಿದ್ರೆಗೆ ಜಾರುತ್ತೇವೆ. ಆತ್ಮವಿಶ್ವಾಸದಿಂದ ಭಯವನ್ನು ದೂರ ಓಡಿಸುವುದರಿಂದ ಸತತ ಪ್ರಯತ್ನದಿಂದ ಕಷ್ಟಪಟ್ಟು ಸಾಧನೆಯ ಮಾರ್ಗದತ್ತ ಸಾಗಿದಾಗ ಮಾತ್ರ ನೆಮ್ಮದಿ ನಮ್ಮ ಮಡಿಲಿಗೆ ಬರಲು ಸಾಧ್ಯ.
1: ಇದುವರೆಗೆ ಡಾಕ್ಟರ್ ಪ್ರಿಯಂವದ ಹುಲುಗ್ಬಾಳಿ ಅವರಿಂದ ಚಿಂತನವನ್ನು ಕೇಳಿದಿರಿ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ,

0: ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
2: ಹಾಗು ಗೆಳೆಯ, ಹಾಗು ನೀನು ಭರವಸೆಯ ಪ್ರವಾದಿ.
1: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕಾತುರತೆ, ಈ ಕುರಿತು ಆಪ್ತ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಬೆಳಿಗ್ಗೆ ಎದ್ದು ಸುಬೋಧ ಸಮಾಲೋಚನೆಯನ್ನ ಕೇಳುವುದು ಅಂತಂದ್ರ ನಮ್ಮ ಕೇಳುಗರಿಗೆ ಎಲ್ಲಿಲ್ಲದ ಆನಂದ. ಇಷ್ಟು ಕಾತರರಾಗಿ ಕೂತಿರ್ತಾರ ಅವರು ಅಂತಂದ್ರ ಇವತ್ತಿನ ಸುಬೋಧ ಸಮಾಲೋಚನೆ ಒಳಗ ಆಪ್ತ ಸಮಾಲೋಚಕರಾದ ಗುರುರಾಜ್ ಪಾಟೀಲ್ ಅವರು ಯಾವ ವಿಷಯದ ಬಗ್ಗೆ ನಮಗ ಮಾಹಿತಿ ಜ್ಞಾನ ಇದರ ಮಹಾಪೂರವನ್ನ ಹರಿಸ್ತಾರ ಅನ್ನೋದು ಕೇಳುಗರ ಒಂದು ಪ್ರಶ್ನೆ ಆಗಿರ್ತದೆ. ಈ ಪ್ರಶ್ನೆಗೆ ನಾವು ಉತ್ತರಿಸಲಿಕ್ಕೆ ಅಂತ ನಿಮ್ಮ ಮುಂದೆ ಬಂದೇ ಬಿಟ್ಟೀವಿ ಕೇಳುಗರೆ. ನಮಸ್ಕಾರ ಗುರುರಾಜ್ ಪಾಟೀಲ್ ಅವರೇ.
4: ನಮಸ್ಕಾರ ಮಂಜುಳಾ ಮೇಡಮ್ ಅವರಿಗೆ ನಮಸ್ಕಾರ, ಮತ್ತೆ ಎಲ್ಲ ಕೇಳುಗರಿಗೂ ಮುಂಜಾನೆಯ ಶುಭೋದಯ.
3: ಗುರುರಾಜ್ ಪಾಟೀಲ್ ಅವರೇ, ನಮ್ಮ ಕೇಳುಗರಿಗೆ ಬುಧವಾರ ಶನಿವಾರ ಬಂತು ಅಂದ್ರ ಸುಬೋಧ ಸಮಾಲೋಚನೆಯನ್ನು ಕೇಳುವಂತ ಕಾತರ ಕುತೂಹಲ
4: ಅಂದ್ರೆ ಅವ್ರ ಹತ್ತಿರ ಇರುವಂತ ದೊಡ್ಡ ಮನಸ್ಸು ಅಂತೀರೇನ್ ಇದು?
3: ಹೌದು. ಮತ್ತ ಇನ್ನೊಂದು, ಕೆಲವು ಸತಿ ನನಗೇನ್ ಅನಿಸ್ತದ ಅಂದ್ರ ಅವರ ಮನಸ್ಸಿನ ಭಾವನೆ ನಾನ್ ಅರಿತುಕೊಂಡಂಗ ಗುರುರಾಜ್ ಪಾಟೀಲ್ ಅವರ ಬತ್ತಳಿಕೆ ಒಳಗ ಎಷ್ಟೆಷ್ಟು ಬಾಣಗಳವ ಅಂದ್ರೆ ಇದು ಬತ್ತಳಿಕೆ ಖಾಲಿನ ಆಗುವಲ್ದು. ಒಂದಿಲ್ಲ ಒಂದು ಹೊಸ ಹೊಸ ವಿಷಯ, ಹೊಸ ಹೊಸ ರೂಪ, ಹೊಸ ಹೊಸ ವಿನ್ಯಾಸ, ಅದನ್ನ ನಾವು ಅನ್ವಯಿಸಿಕೊಂಡು ನಮ್ಮ ಬದುಕಿಗೆ ತಗೊಂಡು ಬಂದಾಗ ಓ ಹೌದಲ್ಲ, ಇದು ನನ್ನ ಜೀವಕ್ಕೆ ಹತ್ರನ ಅದ ಅಂತ ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಹತ್ತದ ಅಂತ ಅವರೇನು ಹೇಳಲಿಲ್ಲ. ಆದ್ರೆ ನಮ್ಮ ಕೇಳ,
4: ನನಗ ಒಂದಿಷ್ಟು ಜನ ಹಾವೇರಿಯಿಂದ ದೀಕ್ಷಿತ್ ಅನ್ನೋರು ಫೋನ್ ಮಾಡಿ ನಂಗೆ ಹೇಳಿದ್ರು, ಅಲ್ಲೋ ಗುರು ನಿನ್ ತಲೆಯಾಗ ಎಲ್ಲಿಂದ ಎಷ್ಟರ ವಿಚಾರವ, ಅವು ನಮ್ಮ ಅಕ್ಕಪಕ್ಕ ಇರ್ತಾವ, ಅದ್ರಗ ನಮ್ಗ ಗಮನಿಸಿರಂಗಿಲ್ಲ, ನೀ ಹೇಳಿದ ಮೇಲೆ ಅದು ಎಕ್ಸ್ಟ್ರಾ ನೆನಪಾಗ್ತದ ಮತ್ತೆ ಎಕ್ಸ್ಟ್ರಾ ಕಾಜಿ ಆಗ್ತದಲ್ಲೋ, ಅದನ್ನ ಹೆಂಗ್ ಹುಡುಕ್ತೀನಿ ನೀನು ಅಂತ ದೀಕ್ಷಿತರು ಹಾವೇರಿಯಿಂದ ನೀವು ಅದ ಪಾಯಿಂಟ್ ಹೇಳಿದ್ರಿ ಇವತ್ತ.
3: ಹೌದಿಲ್ಲ ಅದ ಹೌದೂ ಹೌದು ಗುರುರಾಜ್ ಪಾಟೀಲ್ ಸರ್, ಯಾಕಂದ್ರೆ ಎಷ್ಟೋ ಸತಿ ಏನೇನೋ ವಿಷಯಗಳನ್ನ ಮಾತಾಡಿರ್ತಾರ ಮಂದಿ, ದೊಡ್ಡ ವಿಷಯಪ್ಪ ಬಹಳ ಇಂಟ್ರೆಸ್ಟಿಂಗ್ ಅಂತ ನಾವು ಕೌತುಕರಾಗಿ ಆ ಕಾರ್ಯಕ್ರಮ ಕೇಳಲಿಕ್ಕೆ ಹೋಗಿರ್ತೀವಿ. ಕೇಳಾದ್ಮೇಲೆ ಅಯ್ಯೋ ಈ ವಿಷಯ ದಿನನಿತ್ಯ ನಾವು ಅನುಭವಿಸ್ತೀವಿ, ನಮ್ಗೆ ಹೆಂಗ್ ಹೊಳಿಲಿಲ್ಲ ಇದು, ಅವ್ರಿಗೆ ಯಾಕೆ ಹೊಳಿತು ಅನ್ನೋದು ಕೂಡ ಒಂದು ಪ್ರಶ್ನೆ.
4: ಹೌದೌದು,
3: ಇವತ್ತಂತಾದ್ರೆ ಏನು ತಮಗ್ ಹೊಳೆದದ?
4: ಅಲ್ಲ, ನಿಮ್ಮ ಪೀಠಿಕೆಯೊಳಗದನ್ನ ನಿಮಗ್ ಗೊತ್ತಿದ್ದೋ ಗೊತ್ತಿಲ್ದಂಗ ಹೇಳ್ಬಿಟ್ಟಿದ್ರಿ ಕಾತರತೆ ಅಂತ. ನೀವೇನಂದ್ರಿ, ಪ್ರತಿ ಬುಧವಾರ ಶನಿವಾರ ನಮ್ಮ ಕೇಳುಗರು ಕಾತರದಿಂದ ಕಾಯ್ತಿರ್ತಾರ ಅಂತ. ಹಂಗಂದ್ರೆ ಕಾತುರತೆ ಅಂದ್ರೇನು?
3: ಕಾಯುವಿಕೆ.
4: ಕಾಯುವಿಕೆ, ಕಾಯುವಿಕೆನೆ ಕಾತುರಕ್ಕೇನು? ಈಗ ಕಾತರತೆ ಅಂದ್ರೆ ಕಾಯುವಿಕೆ ಅಂದ್ರೆ ನೀವು ಈಗ ಹಂಗಂದ್ರೆ ಕಾಯೋದು ಕಾತರತೆನು?
3: ಇಲ್ಲ, ನಮಗೆ ಬೇಕಾಗಿದ್ದನ್ನ ಮಾತ್ರ ನಾವು ಕಾತರದಿಂದ ಕಾಯ್ತೀವಿ, ಎಲ್ಲನು ಕಾಯೋದಿಲ್ಲ.
4: ಕಾತರತೆ ಒಳಗ ಈ ಕಾಯೋದ್ರ ಜೊತೆಗೆ ಉತ್ಸಾಹ ಕೂಡಿಸಿದ್ರ, ಕಾಯೋದು ಮತ್ತದ್ರ ಜೊತೆಗೆ ಉತ್ಸಾಹ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಹೊಸದಾಗಿ ಎಂಗೇಜ್ಮೆಂಟ್ ಆಗಿರ್ತದ, ಹುಡುಗ ಮನೆಗೆ ಬರೋ ಇದ್ದಾನ, ಯಾಕಂದ್ರ ಯಾವ್ದೋ ಕಾರಣಕ್ಕೆ ಭೇಟಿ ಆಗ್ಲಿಕ್ಕೆ ಬರ್ಲಿಕ್ಕಿತ್ತಾನ. ಅವಾಗ ಇದು ಈಗಿನ ಸುದ್ದಿ ಎಲ್ಲ ನಾ ಹೇಳಲಿಕ್ಕೆತ್ತಿದ್ದು ಮೇ ಬಿ ಒಂದು 25 ವರ್ಷದ ಹಿಂದಿಂದ ಇರಬಹುದು,
3: ನಿಮ್ಮದೇ ಅನುಭವನೂ ಇರಬಹುದು.
4: ಅವಾಗ ಆ ಹುಡುಗಿ ಮನಸ್ಸಿನೊಳಗ, ಆ ಹುಡುಗನ ಭಾವನೆ ಒಳಗ, ಎರಡೂ ಕಡೆ ಅದ್ ಹೆಂಗ ಹತ್ತಿರ ಹತ್ತಿರ ಬಂದಂಗ, ಅವ ಬಸ್ ಇಳದ, ಬಸ್ ಇಳದಿನ ಆಟೋ ಹತ್ತಿದ, ಇನ್ನೇನ್ ಮನೆಗೆ ಬರ್ಲಿಕ್ಕೆ ತಾನ ಟೈಮ್.

0: ಆಗ್ಲಿಕ್ಕಂತ ಇತ್ಲಾಗ ಮಾವನ್ ಮನೆ ಕಡೆ ಹೊಂಟೀನಿ ಅಂತ ಅತ್ಲಾಗ ಇವೆರಡೂ ಏನ್ ಹತ್ತಿರ ಬಂದಂಗ ನೋಡ್ರಿ ಕಾಯೋದಿದ್ರ ಇಷ್ಟ ಹಿಂಗಿರಂಗಿಲ್ಲ. ನಮ್ಮವ್ವ ನಾ ಕಾಲೇಜಿಂದ ಬರೋದು ಅರ್ಧ ತಾಸು ಲೇಟ್ ಆದ ಎಟ್ಟದ ಬರೋದು ನಾ ಆಗ್ಲಿಂದ ಅದೇ ಕೇಳ್ಗಿತ್ತೀನಿ ಅಂತ ಅಂತಾಳ.
1: ಕಾಯುವಿಕೆ ಬೇರೆನೆ,
0: ಅದು ಕಾಯುವಿಕೆ. ಈ ಕಾತರತೆ ಒಳಗಡೆ ಉತ್ಸಾಹ ಅಡಗಿರ್ತದ. ಇಟ್ಸ್ ಅ ಬ್ಲೆಂಡ್ ಆಫ್ ಎಕ್ಸೈಟ್ಮೆಂಟ್ ಅಂಡ್ ವೇಟಿಂಗ್ ಅಂತ ಹಂಗ ಹೇಳ್ಬೋದು. ಈಗ ಅವಾಗ ಏನಾಗ್ತದ, ಅವ್ರು ಬಂದಾಗ ಆ ಒಂದನೇ ಕ್ಷಣ, ಆ ದೃಷ್ಟಿ, ಆ ನೋಟ, ಅದು ಕಾತರತೆಯನ್ನ ತೋರಿಸ್ತದ.
1: ನಿಜ ನಿಜ,
0: ಹೌದಾ?
1: ಬಹುಶಃ ನಮ್ಮ ಯುವ ಕೇಳುಗರ ರೆಕ್ಕೆ ಪುಕ್ಕ ಗರಿಗೆದ್ರಿದ.
0: ಅಲ್ಲಲ್ಲ ಅಲ್ಲ, ಯುವ ಕೇಳುಗರಲ್ಲ, ನಮ್ಮ ಕೇಳುಗರ ಯುವಕರಾಗ್ಯಾರ ಈಗ ಕೇಳುವಕಾರ.
1: ನಿಜ ನಿಜ ನಿಜ, ಅಂದ್ರೆ ಫ್ಲಾಶ್ ಬ್ಯಾಕ್
0: ಫ್ಲಾಶ್ ಬ್ಯಾಕ್ ಹೋಗ್ಯಾರ ಅಂತ. ಸೊ ಹಂಗ ಕಾತರತೆಯನ್ನ ಎಲ್ಲಾ ಕ್ಷೇತ್ರದೊಳಗು ಅದರಿ ಜೀವನದೊಳಗ.
1: ಹೌದು.
0: ಅಂದ್ರೆ ಏನ್ ಗೊತ್ತೇನು, ಈ ಕ್ಷಣದೊಳಗ ಇದೊಂದ್ ಬದುಕು. ಬದುಕು ಎಲ್ಲದ ಅಂತ ಕೇಳಿದ್ರ ನಿನ್ನಿದ್ ಹೋತು ನಾಳಿದ್ ಗೊತ್ತಿಲ್ಲ. ಬದುಕು ಎಲ್ಲದ ಅಂದ್ರೆ ಬದುಕು ಇಲ್ಲೇ ಅದ. ಈ ಬದುಕನ್ಯಾಗ ನಾವು ಆ ಕಾತರತೆ, ಆ ಉತ್ಸಾಹ ತುಂಬಿದಾಗ ಆ ಬದುಕಿಗೆ ಒಂದು ವಿಶೇಷವಾದಂತ ವಿಶೇಷತೆಯನ್ನ ನಾವು ನೋಡಬಹುದು. ಈಗ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕೆ ನನ್ನ ಕೈಯಾಗೂ ಮೊಬೈಲ್ ಅದ ಇಲ್ಲೇ ನೋಡ್ಬೇಕಂತಂದ್ರ ಇದನ್ನ ನಾ ಏನ್ ಮಾಡಿ ನೀವು ಸೈಲೆಂಟ್ ಮಾಡಿ ಅತ್ಲಾಗಿ ಇಟ್ಬಿಟ್ಟಿನಿ. ಯಾಕಂದ್ರ ನನಗೀಗ ಏನ ಬದುಕು, ಈಗ ಸದ್ಯ ಬದುಕು ಏನಂದ್ರೆ ನಿಮ್ ಜೊತೆ ಮಾತಾಡೋದ ಬದುಕು. ನಾ ಬಸ್ ನಾಗ ಹೋಗ್ತೀನೋ ಕಾರ್ನ ಡ್ರೈವ್ ಮಾಡ್ತಿರ್ ಅದ ಬದುಕು. ಅಥವಾ ನಾ ಲ್ಯಾಪ್ಟಾಪ್ ತಗೊಂಡು ನಾ ವೆಬಿನಾರ್ ಮಾಡ್ತಿರ್ತೀನಿ, ಪಾಲಕರ ಜೊತೆ ಮಾತಾಡ್ತಿರ್ತೀನಿ, ಅದ ಬದುಕು. ಬದುಕನ್ಯಾಗ ಉತ್ಸಾಹ ಅನ್ನೋದು ಏನದಲ್ಲ. ಇವತ್ತು ನಾ ಕಾರ್ ತಗೊಂಡು ಅಡ್ಡಾಡೋದು ಕಡಿಮೆ ಮಾಡೀನಿ. ಯಾಕಂದ್ರ ಸಾಕಷ್ಟು ಚಿಗಿರಿ ಬಸ್ ಹುಬ್ಳಿ ದಾಳ ನಡುವ ಬಸ್ಸಿಗೆ ಬರ್ತೀನಿ, ಬಸ್ಲೆ ಹೋಗ್ತೀನಿ, ಮಾತಾಡ್ತೀನಿ, ನಿಮ್ ಜೊತೆ ಮಾತಾಡೋದು, ರೇಡಿಯೋದ ರೆಕಾರ್ಡಿಂಗ್ ಮಾಡೋದು, ಹೋಗೋದು. ಇನ್ನೊಂದು ಕಾರ್ಯಕ್ರಮಕ್ಕೂ ಹೋಗಿದ್ದೆ, ಬಸ್ನಾಗ ಹೋದೆ. ಯಾಕಂದ್ರೆ ನನಗೆ ಅಷ್ಟ ಫ್ಲೆಕ್ಸಿಬಿಲಿಟಿ ಇತ್ತು. ಒಂದು ಟೀಚರ್ಸ್ಗೋ ಎಲ್ಲೋ ಮಾತಾಡ್ಲಿಕ್ಕೆ ಹೋಗುದು, ಇದ್ರಲ್ಲಿ ಡೈಟಿಗೆ ಬಂದಾಗ ಅಷ್ಟೇ ಫ್ಲೆಕ್ಸಿಬಿಲಿಟಿ, ಅಷ್ಟೇ ಸಮಯ ಇದ್ದಾಗ ಯಾಕೆ ನಾವು ಅಂದ್ರೆ ಅಲ್ಲೇ ಏನ್ ವಿಚಾರ ಅಂದ್ರೆ ಅಯ್ಯೋ ನಾ ಕಾರ್ ತಂದಿಲ್ಲ, ಡೀಸೆಲ್ ಅದನ್ನು ಇಲ್ಲೋ, ರೊಕ್ಕ ಸುಮ್ಮನೆ ಉಳಿಸ್ಲಿಕ್ಕೆ ಬೇಜಾರು ಮಾಡ್ಕೊಂಬುದ್ರ ಬದ್ಲಿ ಅಲ್ಲೇನದಲ್ಲ ಅಲ್ಲಿ ಉತ್ಸುಕರಾಗಿ ಇರೋದು. ಪ್ರತಿಯೊಂದು ಕ್ಷಣದೊಳಗ ನಿಮಗೆ ಎರಡು ಆಪ್ಷನ್ಸ್ ಅವ ಮೇಡಮ್. ಒಂದು ಬೇಜಾರಾಗ್ಲಿಕ್ಕೆ ಆಪ್ಷನ್ ಅದ, ಇನ್ನೊಂದು ಉತ್ಸಾಹದಿಂದ ಇರ್ಲಿಕ್ಕೆ ಅದ. ಹೌದಾ? ಈ ನಿಮ್ಮ ಬಂದ್ ಕೂಳೆನ ನೀರ್ ಕೊಟ್ರಿ, ನೀರ್ ಕೊಟ್ಟದಕ್ಕೂ ನಾ ಖುಷಿ ಪಡ್ಬಹುದು. ನಿಮ್ ಟೇಬಲ್ ಮೇಲೆ ಏನೋ ಒಂದ್ ತಿನ್ಲಿಕ್ಕೆ ಸಿಕ್ತು, ಎಲ್ಲಿ ಸಿಕ್ತು, ಅದ್ರೊಳಗೂ ಸಂತೋಷ ಪಡ್ಲಿಕ್ಕೆ ಆಪ್ಷನ್ಸ್ ಅದ. ಅಂದ್ರೆ ಬದುಕಿನೊಳಗ ಎಲ್ಲಾ ಕಡೆನೂ ಆ ಒಂದು ಉತ್ಸಾಹವನ್ನ ಅನುಭವಿಸ್ಲಿಕ್ಕೆ ನಮಗ ಅವಕಾಶ ಕೊಟ್ಟಾನ ದೇವರು. ಆದ್ರೆ ನಾವೇನ್ ಮಾಡ್ಲಿಕ್ಕೆತ್ತೀವಿ, ಅಲ್ಲೇ ಕಾಣಿಸೋದನ್ನ ಬಿಟ್ಟು ಕಾಣ್ಲಾರ್ದನ್ನ ಹುಡುಕಿ ತಲೆ ಕೆಡಿಸಿಕೊಂಡು ಬೇಜಾರು ಮಾಡ್ಕೊಂಡು ಗುಳಿಗಿಗೆ ಡಾಕ್ಟರ್ಗಿಗೆ ತುತ್ತಾಗ್ಲಿಕ್ಕೆತ್ತೀವಿ. ಹೌದಾ? ಅದಕ್ಕೆ ನಾ ಏನಂತೀನಂದ್ರೆ, ಜೀವನವನ್ನ ಉತ್ಸಾಹದಿಂದ ನೋಡಿದಾಗ, ಪ್ರೀತಿಯಿಂದ ನೋಡಿದಾಗ, ಸಂತೋಷದಿಂದ ನೋಡಿದಾಗ ಅದು ನಮಗೆ ಬೇರೆ ತರ ಕಾಣಿಸ್ತದೆ ಅನ್ನೋದು ಈ ವಿಷಯದ ಪೀಠಿಕೆ ಅಂತ ನಂಗನಿಸ್ತು.
1: ಖಂಡಿತ. ಅಂದ್ರೆ ಯಾವುದನ್ನೇ ಆಗ್ಲಿ ನೀವು ಜೀವನವನ್ನ ಪ್ರೀತಿಸಬೇಕು ಅನ್ನೋ ಮಾತನ್ನ ತಾವು ಹೇಳಲಿಕ್ಕೆ ಬಯಸ್ತೀರಿ. ಜೀವನದಲ್ಲಿ ಒಂದು ನಕಾರಾತ್ಮಕತೆ, ನೆಗೆಟಿವಿಟಿ ಅದನ್ನ ನಾವು ನೋಡಬಾರದು. ಅದನ್ನ ನೋಡಿದಾಗ ಮನಸ್ಸು ಬೇರೆ ಕಡೆ ಯೋಚನೆ
0: ಮಾಡ್ತದೆ.
1: ನಾವು ಒಳ್ಳೆಯ ವಸ್ತುಗಳನ್ನ, ಒಳ್ಳೆಯ ವಿಷಯ, ಒಳ್ಳೆಯ ವಿಚಾರ, ಒಳ್ಳೆಯದನ್ನ ನಾವು ನೋಡಿದಾಗ ನಮ್ಗೆ ಅದರಲ್ಲಿ ಕೆಟ್ಟದಿದ್ರೂ ಕೂಡ ಅದು ಕಂಡು ಬರುವುದಿಲ್ಲ.
0: ಪ್ರತಿಯೊಂದ್ರೊಳಗೂ ನಿಮ್ಗೆ ಎರಡು ಸೈಡಿನ ಕಾಯಿನ್ ಕಾಣಿಸ್ತದೆ, ಎರಡು ಸೈಡ್ ಇರತ್ತದ. ನನಗೆ ಈಗ ನೀವು ಬಂದು ಮಾತಾಡಿಸಿದ್ರೆ ಅಂತ ಹೇಳಿ, ಏ ನೀವು ನನಗೆ ಚಂದಾಗಿ ಮಾತಾಡಿಸ್ಲಿಲ್ಲ ಅಂದಿಕ್ ಬರ್ತದ. ಅಂದ್ರೆ ಅಲ್ಲಿ ಇತ್ತು ಅದು, ಅದನ್ನ ಸರಿಸಿಡೋದು. ಏನ್ ಅವೈಲೇಬಲ್ ಅದ, ಏನ್ ಕಾಣಿಸ್ತದೆ ಅದನ್ನಷ್ಟೇ ನೋಡ್ಬಿಟ್ಟಾಗ ನಾವು ಆ ಬದುಕನ್ನ ಬದುಕ್ ಬಿಡ್ತೀವಿ. ಇವತ್ತು ಸಮಾಜದೊಳಗ ಡೈವರ್ಸ್ ಅನ್ನೋದು ಹೆಚ್ಚಾಗ್ಲಿಕ್ಕಂತದ. ಮತ್ತ ಸಂಬಂಧಗಳೊಳಗ ಎಷ್ಟು
1: ಜಗಳ, ಮನಸ್ತಾಪ,
0: ಆಮೇಲೆ ವೈಮನಸ್ಸು, ಒಬ್ರಿಗೊಬ್ರಿಗೆ ಸರಿಯಾಗಿ ಕಮ್ಯುನಿಕೇಶನ್ ಇಲ್ಲ, ಮಾತಾಡೋಂಗಿಲ್ಲ, ಇವೆಲ್ಲ ಇಷ್ಟು ಬೃಹದಾಕಾರವಾಗಿ ಬೆಳಿಲಿಕ್ಕೆತ್ತದ. ಇದ್ರ ಮೂಲ ಏನಂತಂದ್ರ ಏನೇನೋ ಹುಡ್ಕೋತ ಹೋಗಿ ಏನೇನೋ ಅಂದು ಅದನ್ನು ನಾವು ಹೇಳ್ತೀವಲ್ಲ, ಯಾವನೋ ಒಬ್ಬವ ಚಾ ಕೊಡ್ಬೇಕಾರ ಅರಿಚ್ ಚಾ ಕೊಟ್ಟಿದ್ನಂತ, ಅದು ಹೋಗಿ ಅವ ಅರಿಚ್ ಚಾ ಕೊಟ್ಟ, ನಾನು ಅರಿಚ್ ಚಾ ಕೊಡ್ತೀನಿ ಅಂತ ಕೊಟ್ಟು, ಆಮೇಲೆ ಹಿಂಗ ಮಾತಾಡ್ಕೋತ ಮಾತಾಡ್ಕೋತ ಅದು ಎಲ್ಲಿಗೆ ಬಂತು ಅಂದ್ರೆ ಎಷ್ಟೋ ದೊಡ್ಡ ಯುದ್ಧ ಆತಂತ. ಅಂದ್ರೆ ಚಾದಿಂದ ಯುದ್ಧ ಆಗ್ತದ ಅಂದ್ರ ನಮ್ಮ ಭಾವನೆ ನಮ್ಮ ವಿಚಾರಗಳಿಂದ ಆಗ್ತಾವ. ಹಂಗಂದ್ರ ಅದನ್ನ ಅಲ್ಲೇ ನಾವ್ ಏನ್ ಮಾಡ್ಬೇಕಂದ್ರ ಸರಿ ನಿಲ್ಲಿಸ್ಬಿಡ್ಬೇಕು. ಬೇರೆ ಏನದ ಚಲೋ ಅದನ್ನು, ಯಾವಾಗ ಅದನ್ನ ನೀವು ಒಳ್ಳೇದನ್ನ ನೋಡ್ತೀರಿ ಅಥವಾ ನಿಮಗೆ ಇದ್ದದ್ರೊಳಗೆ ಒಳ್ಳೇದು ಕಾಣಿಸ್ತದ, ಅವಾಗಲ್ಲಿ ಉತ್ಸಾಹ ಬರ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ಉತ್ಸಾಹ ಬರ್ತದೆ ಕಾತರತೆ ಬರ್ತದೆ.
1: ಒಂದು ಇನ್ನೊಂದು ನಂಗೆ ಏನ್ ಅನಿಸ್ತದೆ ಗುರುರಾಜ್ ಪಾಟೀಲ್ ಅವರು, ಅಂದ್ರೆ ಇದು ಎರಡೂ ಕಡೆಗೆ. ಈಗ ನಾನು ನಿಮ್ಮ ಮಾತು, ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಉತ್ಸಾಹ ತೋರಿಸಿದಾಗ ನಿಮಗೂ ಕೂಡ ನನ್ನ ಒಂದು ಮಾತಿನಲ್ಲಿ ಒಂದು ಪ್ರೀತಿ, ಅಂತಃಕರಣ, ಹೌದು ನನಗಾಗಿ ಇವ್ರು ಹಿಂಗ್ ಮಾತಾಡಿದ್ರು ಅನ್ನೋ ಭಾವನೆ ಬರ್ತದೆ. ಅದಕ್ಕೊಂದು ಉದಾಹರಣೆ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಮನೆಯೊಳಗ ತಾಯಿ ಅಡಿಗೆ ಮಾಡಿರ್ತಾಳೆ. ಸಹಜ, ನಿನ್ನೆ ಇದ್ದಂಗ ರುಚಿ ಇವತ್ತಿರಂಗಿಲ್ಲ, ಇವತ್ತಿದ್ದಂಗ ನಾಳೆ ಇರಂಗಿಲ್ಲ. ಇವತ್ತೇನೋ ಒಂಚೂರು ಉಪ್ಪು ಕಡಿಮೆ ಆಗಿರ್ಬಹುದು, ಇನ್ನೊಂದು ದಿವಸ ಸಿಹಿ ಜಾಸ್ತಿ ಆಗಿರ್ಬಹುದು. ಯಾವ್ದನ್ನು ನೀವು ಮಾತಾಡ್ಲಾರ್ದನ ಅಡಿಗೆ ಚಲೋ ಆಗ್ಯದ ಅಂತ ಅಂದ್ರೆ ಅಕ್ಕಿನ ಮನಸ್ಸಿನ ಭಾವನೆ ಯಾವ ತರ ಇರ್ತದೆ? ಏನ್ ಅಡಿಗೆ ಮಾಡಿ ಉಪ್ಪಿನ ಚೀಲಾನ ಸುರಿದು ಏನ ಸಾರಿಗೆ ಅಂತ ಅಂದಾಗ ಆ ಭಾವನೆ ಹೆಂಗಿರ್ತದೆ? ಅಂದ್ರೆ ರಿಸೀವಿಂಗ್ ಎಂಡಿಗೂ ಕೂಡ ನಮ್ಮ ಒಂದು ಭಾವನೆ ಸಕಾರಾತ್ಮಕವಾಗಿದ್ರೆ ಖುಷಿ ಕೊಡ್ತದೇನೋ ಅಂತ.
0: ಅಲ್ಲಲ್ಲ, ನೀವು ಹೇಳಿದ್ದಕ್ ನೂರಕ್ ನೂರು ನಾನು ಗ್ರೀದಿನಿ, ಅದು ಕರೆಕ್ಟ್ ಅದ. ಏನೋ ನಾವು ಮತ್ತೊಬ್ಬ ವ್ಯಕ್ತಿಯನ್ನ ನಾವ್ ಯಾವಾಗ ಧನಾತ್ಮಕವಾಗಿರುವಂತ ವಿಷಯವನ್ನ ಅದರೊಳಗೆ ನೋಡ್ತೀವಿ, ನೋಡಿದ್ದನ್ನ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಬಿಟ್ರೆ ಅತ್ಲಾಗಿನವ್ರಿಗೂ ಸಹ ಇದು ಸಂತೋಷ ಮತ್ತೆ ಅವ್ರಿಗೊಂದು ಸ್ಫೂರ್ತಿ ಸಿಗ್ತದ ಅಂತ ನೀವ್ ಹೇಳಲಿಕ್ಕತ್ತೀರಿ. ಅದು ಮುಂದಿನ ಹೆಜ್ಜೆ. ಬಟ್ ನಾ ಇಲ್ಲಿ ಏನ್ ಹೇಳಲಿಕ್ಕತ್ತೀನಂದ್ರ, ನಾವು ಈಗ ಆ ಸೈಡಿನ ವ್ಯಕ್ತಿಗೂ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾತಿದೆ ಉಪ್ಪಿಂದ ಸುರಿದಿರ, ಓಕೆ ನಾನು ಅದನ್ನ ಹೆಂಗ್ ನೋಡ್ತೀನಿ ಅಂದ್ರೆ, ಇವ್ರು ನೋಡೋ ದೃಷ್ಟಿನೇ ಇಷ್ಟದ, ನಾ ಯಾಕೆ ಅವ್ರ ಮೇಲೆ ನಾನು ಡಿಪೆಂಡ್ ಆಗಲಿ? ಕಾತರತೆ ಅನ್ನೋದನ್ನ ಏನ್ ಟಾಪಿಕ್ ತಗೊಂಡಿವಲ್ಲ, ಅಥವಾ ಉತ್ಸಾಹ ಅನ್ನೋದು ಏನ್ ಮಾತಾಡ್ಲಿಕ್ಕೆತ್ತಿವಲ್ಲ, ಅವ್ರ ಮೇಲೆ ನಾನು ಯಾಕೆ ಡಿಪೆಂಡ್ ಆಗಲಿ? ಈಗ ಇದೊಂದು ಬಂತು ಪ್ರಶ್ನೆ, ಏನು ಅಂದ್ರೆ, ನೀವು ನನಗೆ ನಾ ಮಾತಾಡೋದು ಚಲೋ ಅನ್ಸಿದ್ರೆ ಮಾತಾಡ್ಬೇಕಂತ ಇಲ್ಲದ
1: ಇಲ್ಲ,
0: ಹ ನಾನು ಅದನ್ನ ಹಂಗ ತಗೋಬೋದ್ಲ. ನೀವಂದ್ರೆ ಏ ಗುರುರಾಜ್ ಪಟ್ಲರ್ ಏನ್ರಿ ಚಲೋ ಮಾತಾಡಿಲ್ ನೀವು ಅಂತಂದ್ರೆ ಅಂತೇಳಿರಿ. ಹ ನಾನ್ ಹೆಂಗ್ ತಗೋಬೇಕ ಅದನ್ನ? ನಾನು ಅಯ್ಯೋ ಹಿಂಗ್ ಮಾತಾಡ್ಬಿಟ್ರ, ನೆಕ್ಸ್ಟ್ ಟೈಮ್ ಬಂದಾಗ ನಾ ಏನ್ ಮಾತಾಡಿದ್ರಿ ಏನದ ಅಂತ ಮಾತಾಡೋದ್ರ ಬದ್ಲಿ ಇದ್ರೊಳಗಿಂದ ಒಂದ್ ಪಾಠ ಸಿಕ್ತು, ನಾ ಮತ್ತಿದ್ರೊಳಗೂ ನಾ ಪಾಸಿಟಿವ್ ನೋಡ್ಕೊಂಡು, ಇದ್ರೊಳಗಿಂದ ಧನಾತ್ಮಕ ವಿಚಾರ ನೋಡ್ಕೊಂಡು ಮತ್ತ ಅದ್ರೊಳಗೆ ಉತ್ಸಾಹ ತುಂಬುದು. ಮಂಜುಳಾ ಮೇಡಮ್, ಇದು ಒಂದು ದಿವಸದ ಪಯಣ ಅಲ್ಲ ಬದುಕು. ಈ ವಿಷಯ ಒಂದ್ ದಿವಸ ಮುಗಿಯುದಿಲ್ಲ, ಪೂರ್ತಿ ಆಗುದಿಲ್ಲ. ಇದು ಇದು ಒಂದು ಪಯಣ. ನನ್ನಲ್ಲಿನೂ ಈ ಅಪರಿಪೂರ್ಣತೆ ಅದ, ನಾನು ಪರಿಪೂರ್ಣ ಅಲ್ಲ. ಆದ್ರೆ ಅದರೊಳಗ ತಿದ್ದುಕೊಂಡು ಸರಿಪಡಿಸಿಕೊಂಡು ಯಾರು ಬೆಳಿಲಿಕ್ಕತ್ತಾರ, ಅವರು ಸಮಾಜದೊಳಗ ಖರೇನ ಆನಂದದಿಂದ ಇದ್ದಾರ, ಸಂತೋಷದಿಂದ ಇದ್ದಾರ ಅಂತ. ಈಗ ಇದನ್ನ ನಾವು ವೈರಸ್ ಆಗ್ಬೇಕು ಅಂತ. ಇದನ್ನ ವೈರಸ್ ಅಂದ್ರೇನು? ಇದು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹರಡಬೇಕು. ವಿಶೇಷವಾಗಿ ನಮ್ಕಿನ ಸಣ್ಣವ್ರಿಗೆ, ನಾವು ಮನೆಯೊಳಗೆ ಯಾರು ಇರಲಿ, ಅವ್ರಿಗೆ ಈ ಒಂದು ವಿಚಾರವನ್ನ ಅಥವಾ ಈ ಒಂದು ಕಲ್ಪನೆಯನ್ನ ನಾವು ಮೂಡಿಸ್ಬೇಕು. ಹಂಗಿದ್ರೆ ಎಷ್ಟೋ ಪಾಲಕರು ಮಕ್ಕಳನ್ನ ಬೆಳೆಸುವ ದೃಷ್ಟಿ ಒಳಗೆ ಅವ್ರ ಹತ್ರ ಇಲ್ಲದನ್ನ ನಾವು ಬಹಳಷ್ಟು ತಲೆ ಹಚ್ಕೊಂಡು ನೋಡಿ ಟೆನ್ಷನ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಅಪ್ಸೆಟ್ ಆಗೋದ್ರ ಬದ್ಲಿ, ಇವರಲ್ಲಿರುವಂತ ಯಾವ ಶಕ್ತಿಯನ್ನ ಸಾಮರ್ಥ್ಯವನ್ನ ನಾನು ಗುರುತಿಸಿ ಅದಕ್ಕೆ ನಾನು ನನ್ನ ಉತ್ಸಾಹವನ್ನ ತೋರಿಸ್ಬೋದು, ನನ್ನ ಕಾತರತೆಯನ್ನ ತೋರಿಸ್ಬೋದು. ಪುಟ ಎಷ್ಟು ಡ್ರೆಸ್ಸಿಂಗ್ ಚಂದ ಮಾಡ್ಕೊಂಡು, ಅಭ್ಯಾಸದೊಳಗೆ ಜೀರೋ ಇರ್ಲವ, ಅವನ ಹತ್ರ ಒಂದು ನೋಡ್ಲಿಕ್ಕೆ ಸಿಗ್ತದ್ಲ ನಿಮಗ, ಅದ್ಯಾಕೆ ಕಾಣಿಸ್ವಲ್ತು ನಿಮಗ, ಅಲ್ಯಾಕೆ ಆ ಕಾತರತೆಯನ್ನ ತೋರಿಸ್ಬಾರ್ದು? ಶಾಲೆಯಿಂದ ಬಂದಾಗ ಬಾ ಪುಟ ನಿನಗೆ ಊಟಕ್ಕೆ ನಾ ರೆಡಿ ಮಾಡೀನಿ ಅಂತ, ಊಟಕ್ಕೆ ಹಾಕೋದ್ರೊಳಗೆ ಯಾಕೆ ನೀವು ಅಂತ ತೋರಿಸ್ಬಾರ್ದು? ಅವ್ನ್ ರಿಸೀವ್ ಮಾಡೋದ್ರೊಳಗ, ಮಗಳು ಬಂದ್ಲು, ಅಕ್ಕಿ ಡ್ರೆಸ್ಸಿಂಗ್ ನೋಡೋದ್ರೊಳಗ, ಅಕ್ಕಿ ಹೇರ್ ಸ್ಟೈಲ್ ಒಳಗ.
1: ಹೌದು, ಈಗ ಎಷ್ಟೊಂದು ಮಕ್ಕಳು ನೀವು ಹೇಳಿದಂಗೆ ಅಭ್ಯಾಸದಲ್ಲಿ ಹಿಂದಿರಬಹುದು, ಆದ್ರೆ ಅವರಲ್ಲಿ ಬೇರೆ ಸೃಜನಾತ್ಮಕ ಕಲೆಗಳು ಇರ್ತಾವ. ಒಳ್ಳೆ ಹಾಡುಗಾರಿರ್ಬಹುದು, ಒಳ್ಳೆ ನೃತ್ಯ ಪಟು ಇರ್ಬಹುದು, ಒಳ್ಳೆ ಕರಾಟೆ ಪಟು ಇರ್ಬಹುದು, ಯೋಗ ಪಟು ಇರ್ಬಹುದು, ಅಂತವನ್ನ ಆ ಮಕ್ಕಳಲ್ಲಿ ಇರುವ ಗುಣಗಳನ್ನ ನಾವು ಉತ್ತೇಜಿಸಬೇಕು. ಅದು ಉತ್ಸಾಹದಿಂದ, ಕುತೂಹಲದಿಂದ ಅವಕ್ಕೆ ನಾವು ಮಾತಾಡಿ ತೋರಿಸಿದಾಗ ಅವರಲ್ಲಿರುವಂತ ಒಂದು ಆಸಕ್ತಿ ಇಮ್ಮಡಿಸ್ತದೆ. ಆ ನಿಟ್ಟಿನಾಗ ಮಕ್ಕಳು ಮುಂದೆ ಹೋಗ್ತಾರ ಅಂತ.
0: ಕರೆಕ್ಟ್, ನೀವು ಹೇಳಿದ್ದು ಮಂಜುಳಾ ಮೇಡಮ್. ಯಾರಿಗೆ ಇವತ್ತು ಕೊರತೆ ಇಲ್ಲ, ಎಲ್ಲಾರು ದೇವ್ರ ಸೃಷ್ಟಿನ ಹಂಗ ಮಾಡೋಣ, ಏನಾರ ಒಂದು ತೆಗೆದು ಬಿಟ್ಟಿರ್ತ, ಯಾಕೆ ಇಲ್ಲ ಅಂದ್ರ ನಾವು ಅವ್ನ ನೆನ್ಸಂಗಿಲ್ಲ ಅಂತೂ ಗೊತ್ತದ. ಆದ್ರೆ ಇದ್ದದ್ರಾಗ ನಮ್ಮ ಹತ್ರ ಸಂತೋಷ ಪಡೋದನ್ನ ಕಂಡ್ರೆ ಈಗ ಯಾರೋ ಒಬ್ರು ಬೆಟ್ಟೆ ಆಗ್ತಾರೆ. ಸಾಂಕ್ರಾಮಿಕ ಆಗ್ಬೇಕು ನಮ್ಮ ಸಂತೋಷ, ನಮ್ಮ ಉತ್ಸಾಹ ಸಾಂಕ್ರಾಮಿಕ ಆಗ್ಬೇಕು. ಒಂದ್ಸರಿ ನಾವು ಮಾತಾಡ್ಲಿಕ್ಕೆ ಇವ್ ಯಾವತ್ಲೂ ಹ್ಯಾಪಿ ಆಗಿರ್ತಾರ ನೋ ಮನೆ, ನೀವ್ ಯಾವತ್ಲೂ ಹಿಂಗ್ ಯಾಕೆ ಇರ್ತೀರಿ ಅಂತ ಕೇಳಿಸ್ಕೋಬೇಕು. ನಾವ್ ಎಷ್ಟು ನಗುನಗುತ್ತಾ ಇರ್ತೀವಿ, ಎಷ್ಟು ಸಂತೋಷದಿಂದ ಇರ್ತೀವಿ, ಎಷ್ಟು ನಿಮ್ಗೆ ಆಪ್ಷನ್ ಅದ. ಬಸ್ನಾಗ ಏನೋ ಒಬ್ಬ ಕಾಲ್ ಮೇಲೆ ಕಾಲಿಟ್ಟ, ಅವಂಗ ಒಂದ್ ಸ್ಮೈಲ್ ಕೊಟ್ಟು ತೆಗಿರಿಪ್ಪ ನನ್ನ ಕಾಲದ ಕಬ್ಬಣದಲ್ಲ ಅಂತ ಹೇಳಿದ್ರೆ ಮುಗೀತ, ಏ ಸಾರಿ ರೀ ಅಂತ ಅಲ್ಲಿಗೆ ಮುಗೀತದ.
1: ಅದ್ ಬಿಟ್ಟು ಜಗಳ ಮಾಡ್ಕೋತ ನಿಂತ್ರ ಅದು ನಮ್ಮ ಇನ್ನೊಂದು ಮುಖ ತೋರಿಸ್ತದೆ.
0: ಒಂದ್ ಕ್ಷಣದೊಳಗ ಒಂದ್ ಸ್ಮೈಲ್ ಒಳಗ ಒಬ್ಬ ವ್ಯಕ್ತಿನ ಮೆಲ್ಟ್ ಮಾಡಿ
1: ಕೆಲಸವನ್ನ ಮಾಡ್ಕೋಬಹುದು.
0: ಆದ್ರೆ ಅದಕ್ಕೆ ನಾ ಹೇಳುದು ಸಾಂಕ್ರಾಮಿಕ ಆಗ್ಬೇಕು ಅಂತ.
1: ನಿಜ,
0: ನಮ್ಮ ಭಾವನೆಗಳು ಸಾಂಕ್ರಾಮಿಕವಾಗಿ ಆದಾಗ ನೀವೇನಂತೀರಿ, ಈಗ ಹೆಂಗ್ರಿ ಬಹಳ ತನಕ ಮಾತಾಡ್ತೀರಿ, ಪ್ರಶ್ನೆ ಕೊಡ್ರಿ ಅಂತ
1: ಅಂದ್ಬಿಡ್ತೀನಿ.
0: ನಿಮ್ಗೆ ಈ ಒಂದು ವಿಷಯದ ಮೇಲೆ ನಿಮ್ಮ ಅನಿಸಿಕೆ ಏನದ ಅನ್ನೋದನ್ನ ಬರೆದು ಕಳಿಸ್ರಿ. ಪ್ರತಿ ಸಲ ನಾವು ಏನೇನು ಪ್ರಶ್ನೆ ಕೇಳ್ತಿರ್ತೀನಿ, ಇದ್ರ ಮೇಲೆ ನಿಮ್ದೊಂದು ಸಣ್ಣ ನಾಲ್ಕು ಲೈನ್ ಟಿಪ್ಪಣಿ ಬರೀರಿ
1: ಅಥವಾ ಸ್ವ ಅನುಭವನೂ ಇರಬಹುದು.
0: ಸ್ವ ಅನುಭವ ಬರೀರಿ ಉತ್ಸಾಹದಿಂದ, ಆಮೇಲೆ ಇದನ್ನ ಹರಡಿಸ್ರಿ ನಾಲ್ಕು ಮಂದಿಗೆ. ನಿಮ್ಮಿಂದ ಪ್ರೀತಿ ಸಂತೋಷ ಚಲ್ರಿ ನಾಲ್ಕು ಕಡೆ ಬೆಳಿಲಿ ಅಂತ ಹೇಳಿ ನಾವು ಆಸೆ ಪಡೋಣ.
1: ಖಂಡಿತವಾಗಿಯೂ, ಸಾಮಾನ್ಯವಾಗಿ ಗುರುರಾಜ್ ಪಾಟೀಲ್ ಅವರ ಸಾಂಕ್ರಾಮಿಕ ಅನ್ನೋ ಶಬ್ದವನ್ನ ನಾವು ಬೇರೆ ಅರ್ಥದಲ್ಲೇ ಬಳಸ್ತಿರ್ತೀವಿ, ಸಾಂಕ್ರಾಮಿಕ ಕಾಯಿಲೆ, ಸಾಂಕ್ರಾಮಿಕ ರೋಗ ಅಂತ. ಆದ್ರೆ ನಮ್ಮ ಇವತ್ತಿನ ಸುಬೋಧ ಸಮಾಲೋಚನೆಯಲ್ಲಿ ಸಾಂಕ್ರಾಮಿಕ ಸಂತೋಷ, ಸಾಂಕ್ರಾಮಿಕ ಆನಂದ, ಸಾಂಕ್ರಾಮಿಕ ಉತ್ಸಾಹ, ಇದ್ರ ಬಗ್ಗೆ ನಾವು ಬಳಸಿವಿ. ಕೇಳುಗರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಬರೆದು ತಿಳಿಸ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 5800030. ಇದುವರೆಗೆ ಕಾತುರತೆ ಈ ಕುರಿತು

0: ಇದು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
1: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
2: ಪಾಲನೆ ಪೋಷಣೆ ಬೇಕಾಲೋಚನೆ.
0: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಕ್ರೀಡೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರಾಣೇಶ್ ಕುಲಕರ್ಣಿ.
1: ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನವು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹತ್ವದ ಪಾತ್ರ ವಹಿಸುತ್ತಿದೆ. ಶಿಕ್ಷಣ, ವೈದ್ಯಕೀಯ, ಕೃಷಿ, ಬ್ಯಾಂಕಿಂಗ್, ಸಂವಹನ, ಸಾರಿಗೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಂತ್ರಜ್ಞಾನ ಹೊಸ ಬದಲಾವಣೆಗಳನ್ನು ತಂದಿದೆ. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿಯೂ ತಂತ್ರಜ್ಞಾನವು ಕ್ರಾಂತಿಕಾರಕ ಪರಿವರ್ತನೆಯನ್ನು ತಂದಿದೆ. ಹಿಂದೆ ಕ್ರೀಡೆ ಎಂದರೆ ಕೇವಲ ಆಟಗಾರರ ಪ್ರತಿಭೆ, ಪರಿಶ್ರಮ ಮತ್ತು ದೈಹಿಕ ಶಕ್ತಿ ಮಾತ್ರ ಮುಖ್ಯವಾಗಿತ್ತು. ಆದರೆ ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಸೇರಿಕೊಂಡ ನಂತರ ಕ್ರೀಡೆ ಇನ್ನಷ್ಟು ವೇಗವಾಗಿ, ನ್ಯಾಯಯುತವಾಗಿ, ಸುರಕ್ಷಿತವಾಗಿ ಮತ್ತು ಆಕರ್ಷಕವಾಗಿ ಮಾರ್ಪಟ್ಟಿದೆ. ಹಳೆಯ ಕಾಲದಲ್ಲಿ ಒಂದು ಪಂದ್ಯ ನಡೆಯುವಾಗ ಅಂಪೈರ್ ಅಥವಾ ರೆಫರಿಗಳು ನೀಡಿದ ತೀರ್ಪೇ ಅಂತಿಮವಾಗುತ್ತಿತ್ತು. ಆದರೆ ಕೆಲವೊಮ್ಮೆ ಮಾನವೀಯ ತಪ್ಪುಗಳಿಂದ ತಪ್ಪಾದ ತೀರ್ಪುಗಳು ಕೂಡ ಬರುತ್ತಿದ್ದವು. ಇದರಿಂದ ಆಟಗಾರರು ಮಾತ್ರವಲ್ಲ ಅಭಿಮಾನಿಗಳಿಗೂ ನಿರಾಶರಾಗುತ್ತಿದ್ದರು. ಕೆಲವೊಮ್ಮೆ ಒಂದು ತಪ್ಪು ನಿರ್ಧಾರವೇ ಸಂಪೂರ್ಣ ಪಂದ್ಯ ಫಲಿತಾಂಶವನ್ನು ಬದಲಾಯಿಸಿಬಿಡುತ್ತಿತ್ತು. ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ತಂತ್ರಜ್ಞಾನ ಇಂದು ಬಹಳ ಸಹಾಯ ಮಾಡುತ್ತಿದೆ. ತಂತ್ರಜ್ಞಾನದ ಬಳಕೆಯಿಂದ ಆಟದಲ್ಲಿ ನ್ಯಾಯ ಹೆಚ್ಚಾಗಿದೆ ಮತ್ತು ನಿರ್ಧಾರಗಳು ಹೆಚ್ಚು ನಿಖರವಾಗಿವೆ. ಕ್ರಿಕೆಟ್ ಕ್ರೀಡೆಯಲ್ಲಿ ತಂತ್ರಜ್ಞಾನ ಅತ್ಯಂತ ಹೆಚ್ಚು ಬಳಸಲಾಗುತ್ತಿದೆ. ಇಂದು ನಾವು ಕ್ರಿಕೆಟ್ ಪಂದ್ಯ ನೋಡಿದಾಗ DRS ಅಂದರೆ ಡಿಸಿಷನ್ ರಿವ್ಯೂ ಸಿಸ್ಟಮ್ ಬಗ್ಗೆ ಕೇಳುತ್ತೇವೆ. ಆಟಗಾರರಿಗೆ ಅಂಪೈರ್ ತೀರ್ಪಿನ ಬಗ್ಗೆ ಸಂದೇಹ ಬಂದರೆ ಅವರು DRS ಬಳಸಬಹುದು. ಇದರ ಮೂಲಕ ಅಲ್ಟ್ರಾ ಎಜ್ ಮತ್ತು ಬಾಲ್ ಟ್ರ್ಯಾಕಿಂಗ್ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸರಿಯಾದ ತೀರ್ಪು ನೀಡಲಾಗುತ್ತದೆ. ಫುಟ್ಬಾಲ್ ಕ್ರೀಡೆಯಲ್ಲಿ ವಿಡಿಯೋ ಅಸಿಸ್ಟೆಂಟ್ ರೆಫರಿ ಎಂಬ ತಂತ್ರಜ್ಞಾನ ಬಹಳ ಪ್ರಸಿದ್ಧವಾಗಿದೆ. ಒಂದು ಗೋಲ್ ಸರಿಯೇ ಅಥವಾ ಅಲ್ಲವೇ, ಫೌಲ್ ಆಗಿದೆಯೇ, ಆಟಗಾರ ಆಫ್ಸೈಡ್ನಲ್ಲಿದ್ದಾನೆಯೇ ಎಂಬುದನ್ನು ವಿಡಿಯೋ ಮೂಲಕ ಪರಿಶೀಲಿಸಲಾಗುತ್ತದೆ. ಗೋಲ್ ಲೈನ್ ಟೆಕ್ನಾಲಜಿ ಮೂಲಕ ಚೆಂಡು ಸಂಪೂರ್ಣವಾಗಿ ಗೋಲ್ ಲೈನ್ ದಾಟಿದೆಯೇ ಎಂಬುದನ್ನು ತಕ್ಷಣ ತಿಳಿಯಬಹುದು. ಟೆನಿಸ್ ಕ್ರೀಡೆಯಲ್ಲಿ ಹಾಕೈ ಟೆಕ್ನಾಲಜಿ ಬಳಸಲಾಗುತ್ತದೆ. ಬಾಲ್ ಲೈನ್ ಒಳಗಿತ್ತ ಅಥವಾ ಹೊರಗಿತ್ತ ಎಂಬುದನ್ನು ಇದು ನಿಖರವಾಗಿ ತೋರಿಸುತ್ತದೆ. ಹಿಂದೆ ಆಟಗಾರರು ಅಂಪೈರ್ ತೀರ್ಪಿನ ಬಗ್ಗೆ ವಾದಿಸುತ್ತಿದ್ದರು. ಆದರೆ ಈಗ ತಂತ್ರಜ್ಞಾನದಿಂದ ಸ್ಪಷ್ಟ ನಿರ್ಧಾರ ಸಿಗುತ್ತಿರುವುದರಿಂದ ಆಟಗಾರರಿಗೂ ಅಭಿಮಾನಿಗಳಿಗೂ ತೃಪ್ತಿ ಸಿಗುತ್ತಿದೆ. ತಂತ್ರಜ್ಞಾನವು ಕೇವಲ ತೀರ್ಪು ನೀಡುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಆಟಗಾರರ ತರಬೇತಿ ಮತ್ತು ಆರೋಗ್ಯದಲ್ಲಿಯೂ ಮಹತ್ವದ ಪಾತ್ರ ವಹಿಸುತ್ತಿದೆ. ಇಂದು ಕೋಚ್ಗಳು ಕಂಪ್ಯೂಟರ್ಗಳ ಮತ್ತು ವಿಶೇಷ ಸಾಫ್ಟ್ವೇರ್ಗಳ ಸಹಾಯದಿಂದ ಆಟಗಾರರ ಪ್ರದರ್ಶನವನ್ನು ವಿಶ್ಲೇಷಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇ-ಸ್ಪೋರ್ಟ್ಸ್ ಮತ್ತು ವರ್ಚುವಲ್ ಸ್ಪೋರ್ಟ್ಸ್ ಎಂಬ ಹೊಸ ರೀತಿಯ ಕ್ರೀಡೆಗಳು ಬೆಳೆಯುತ್ತಿವೆ. ಆನ್ಲೈನ್ ಗೇಮಿಂಗ್ ಕಾಂಪಿಟೇಷನ್ಸ್ ಮತ್ತು ಇ-ಸ್ಪೋರ್ಟ್ಸ್ ಟೂರ್ನಮೆಂಟ್ಸ್ ಯುವ ಜನರಲ್ಲಿ ಬಹಳ ಜನಪ್ರಿಯವಾಗಿವೆ. ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನದ ಮೂಲಕ ಆಟಗಾರರು ನಿಜವಾದ ಅನುಭವದಂತೆ ಅಭ್ಯಾಸ ಮಾಡಬಹುದು. ಇದು ಭವಿಷ್ಯದ ಕ್ರೀಡಾ ಲೋಕಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಕ್ರೀಡೆ ಒಂದಕ್ಕೊಂದು ಇನ್ನಷ್ಟು ಬೆರೆತು ಹೊಸ ಯುಗವನ್ನು ನಿರ್ಮಿಸಲಿವೆ. ಕೊನೆಯದಾಗಿ ಹೇಳುವುದಾದರೆ, ತಂತ್ರಜ್ಞಾನವು ಕ್ರೀಡಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಕ್ರೀಡೆಯ ಬೆಳವಣಿಗೆಯಲ್ಲಿ ತಂತ್ರಜ್ಞಾನದ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದು ನಾವು ಹೆಮ್ಮೆಪಟ್ಟು ಹೇಳಬಹುದು.
0: ಕ್ರೀಡೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಈ ಬಗ್ಗೆ ಮಾತನಾಡಿದವರು ಪ್ರಾಣೇಶ್ ಕುಲಕರ್ಣಿ.

0: ಇವತ್ತಿನ ಸಂಚಿಕೆಯ ಪ್ರಶ್ನೆ, ಟೆನಿಸ್ ಕ್ರೀಡೆಯಲ್ಲಿ ಯಾವ ತಂತ್ರಜ್ಞಾನ ಬಳಸುತ್ತಾರೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
1: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಕೇಳುಗರೆ, ಇಂದು ಬೆಳಗ್ಗೆ 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿಯಲ್ಲಿ ಇಂದು ನುಡಿಚಿತ್ರ. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ರಚನೆ ಹಾಗೂ ಪ್ರಸ್ತುತಿ ಮಾಯಾರಾಮನ್.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದ್ ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಎಂಟನೇ ಘಟಿಕೋತ್ಸವ ಇಂದು. ನಾಡಿದ್ದು June 1 ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30 ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30 ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು May 30 ಮುಂಜಾನೆ 9:00 ರಾತ್ರಿ 9:00 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜುಗಲ್ ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯುತ್ತಾ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು June 1 - 30 ದೇಶಾದ್ಯಂತ ಕೃಷಿ

0: ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಎರಡು ದಿನಗಳ ರಾಷ್ಟ್ರೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765,000 ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188,00,000 ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1,00,000 ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟ್ರೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17,00,000ಕ್ಕೂ ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ದಿನಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ನಿರ್ದೇಶ

0: ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಟ್ರಿಪಲ್ ಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಟ್ರಿಪಲ್ ಐಟಿ ನಿರ್ದೇಶಕ ಪ್ರೊಫೆಸರ್ ಎಸ್ಆರ್ ಮಹದೇವ ಪ್ರಸನ್ನ.
1: ಟ್ರಿಪಲ್ ಐಟಿ ಧಾರವಾಡದ 8ನೇ ಘಟಿಕೋತ್ಸವವನ್ನು ಮೇ 30ರಂದು ಬೆಳಗ್ಗೆ 11ಕ್ಕೆ ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಬಿಟೆಕ್ ಇನ್ ಎಐ ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ ಎಐ ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 ಮೆಗಾವ್ಯಾಟ್ ಡೇಟಾ ಸೆಂಟರ್ ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆ್ಯಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು. ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ.
3: ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ. ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶ್ರೀನಗರ ಸರ್ಕಲ್ ಧಾರವಾಡ. ನೀಟ್, ಜೆಡಬ್ಲ್ಯೂ, ಎನ್ಡಿಎ, ಕೆಸಿಇಟಿ ಹಾಗೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಿಎ ಫೌಂಡೇಶನ್ ಕೋರ್ಸ್, ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ 8762825976. ನಿಡುವಣಿ ಪಿಯುಸಿ ಆರ್ಟ್ಸ್, ಕಾಮರ್ಸ್ ಹಾಗೂ ಬಿಕಾಂ ಕಾಲೇಜು, ಹೆಡ್ ಪೋಸ್ಟ್ ಹತ್ತಿರ, ರೈಲ್ವೆ ಸ್ಟೇಷನ್ ರೋಡ್, ಧಾರವಾಡ. ಇಂಡಸ್ಟ್ರಿಯಲ್ ವಿಸಿಟ್, ಷೇರು ಮಾರುಕಟ್ಟೆಯ ಜ್ಞಾನ, ಎಂಎನ್ಸಿಗಳಿಂದ ಜಾಬ್ ಡ್ರೈವ್, ಉಚಿತ ಸ್ಪರ್ಧಾತ್ಮಕ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಆಟಗಾರರನ್ನು ಹೊಂದಿದ ಕಾಲೇಜಿಗೆ ಪ್ರವೇಶ ಪಡೆಯಲು ಸಂಪರ್ಕಿಸಿ 8762929876. ನಿಡುವಣಿ 8th, 9th ಹಾಗೂ 10th ಬೇಸಿಗೆ ರಜೆಯ ಕೋಚಿಂಗ್ ಕ್ಲಾಸಸ್ ಶ್ರೀನಗರ ಸರ್ಕಲ್ ಧಾರವಾಡ. ಪ್ರವೇಶಕ್ಕಾಗಿ ಸಂಪರ್ಕಿಸಿ 8762050376. ನಿಡುವಣಿ ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಜುಬಿಲಿ ಸರ್ಕಲ್ ಹಾಗೂ ಶ್ರೀನಗರ ಸರ್ಕಲ್ ಧಾರವಾಡ. ಸಂಪರ್ಕಿಸಿ 8762829876.

0: ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಶಾರ್ಟ್ ಆಗಿ ಎಪಿ ಅಂತ ಕೂಡ ಹೇಳಬಹುದು. ಇದರ ದೈನಂದಿನ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಛಬ್ಬಿಯ ಸರ್ಕಾರಿ ಹೈಯರ್ ಪ್ರೈಮರಿ ಶಾಲೆಯ ಗಣಿತ ಶಿಕ್ಷಕಿ ಕೀರ್ತಿ ನಾಗಾವಿ ಅವರು ಹಾಗೂ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಬೋಳಿಶೆಟ್ಟಿ ಸರ್ ಹಾಗೂ ಕೀರ್ತಿ ಮೇಡಮ್ ಅವರು.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಮೇಡಮ್.
0: ಬೋಳಿಶೆಟ್ಟಿ ಸರ್, ಕೇಳುಗರಂತೂ ಪ್ರತಿ ವಾರದ ಕಾರ್ಯಕ್ರಮದಾಗ ಯಾವ್ಯಾವ ವಿಷಯದ ಮೇಲೆ ನಮಗೆ ತಿಳಿಸ್ತಾರ ಅನ್ನೋ ಕಾತರದಿಂದ ಕಾಯ್ಕೊಂಡು ಕೂತಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿವಿ. ಸಮಾಂತರ ಶ್ರೇಣಿ ಅಂದ್ರೆ ಏನು, ಅಲ್ಲಿಂದ ಕಾರ್ಯಕ್ರಮ ಶುರು ಮಾಡೋಣ.
3: ಸಮಾಂತರ ಶ್ರೇಣಿ ಅಂದ್ರೆ ನಾವು ಟಾಪಿಕ್ ಅನ್ನು ಹೇಗೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ರೇಡಿಯೋ ಪ್ರೋಗ್ರಾಮ್ ಅಂದ್ರೆ ವರ್ಗ ಕೋಣೆಯಲ್ಲಿ ಕಲಿಯುವುದರ ಜೊತೆಗೆ ಅದರ ಅಪ್ಲಿಕೇಶನ್ ತಿಳಿದಿರಬೇಕು, ಅದರ ಆಕ್ಟಿವಿಟಿ ಯಾವ ರೀತಿ ಮಾಡಬೇಕು ಅದನ್ನ ನಿತ್ಯ ಜೀವನದಲ್ಲಿ ಸಮಾಂತರ ಶ್ರೇಣಿಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಈ ಕಡೆ ವಿದ್ಯಾರ್ಥಿಗಳಿಗೆ ಅದರಿಂದ ಪ್ರಯೋಜನ ಆಗಬೇಕು, ಶಿಕ್ಷಕರಿಗೆ ಮತ್ತು ಪಬ್ಲಿಕ್ ಕೂಡ ಸಮಾಂತರ ಶ್ರೇಣಿಯನ್ನ ಮಹತ್ವವನ್ನ ಗೊತ್ತಾಗುವಂಗೆ ನಾವು ಇವತ್ತಿನ ದಿನ ತಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವು ಕೇಳಿದ ಹಾಗೆ ಅಂಕಗಣಿತ ಸರಣಿ ಅಂದ್ರೆ ಸಂಖ್ಯೆಗಳ ಒಂದು ಸರಣಿ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಪ್ರತಿಯೊಂದು ಸಂಖ್ಯೆ ಅದರ ನಡುವಿನ ವ್ಯತ್ಯಾಸ ಒಂದೇ ಆಗಿರ್ತದೆ. ಇದಕ್ಕೆ ಒಂದೇ ಅದ್ರ ಉದಾಹರಣೆ ಹೇಳಿದಾಗ ನಿಮ್ಗೆ ಗೊತ್ತಾಕತಿ. 2, 4, 6, 8, 10 ಹೀಗೆ ನಾವು ತಗೊಂಡಾಗ 4 2 ಕಳೆದಾಗ 2 ಬರ್ತದೆ, 6 4 ಕಳೆದಾಗ 2 ಬರ್ತದೆ, 8 6 ಕಳೆದಾಗ 2 ಬರ್ತದೆ. ಸಾಮಾನ್ಯ ವ್ಯತ್ಯಾಸ ಇರುವಂತಹ ಯಾವುದೇ ಶ್ರೇಣಿಯನ್ನ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇದನ್ನು ಯಾವುದಕ್ಕೆ ಬೇಕಾದರೂ ನಾವು ಅಪ್ಲಿಕೇಬಲ್ ಮಾಡಬಹುದು. ಯಾವ ಉಪಯೋಗಗಳಲ್ಲಿ ಕೂಡ ನಾವು ಪ್ರಾಯೋಗಿಕವಾಗಿ ಹಣದ ಉಳಿತಾಯಗಳಲ್ಲಿ ಅಪ್ಲಿಕೇಬಲ್ ಮಾಡಬಹುದು. ವೇತನ ಹೆಚ್ಚಳ ಆಗ್ತಾ ಇರ್ತದೆ, ಒಬ್ಬರ ಸ್ಯಾಲರಿ ಪ್ರತಿ ಒಂದು ವರ್ಷಕ್ಕೆ ಅದು ಇನ್ಕ್ರಿಮೆಂಟ್ ಹೋಗ್ತಾ ಇರ್ತದೆ, ಅದಕ್ಕೆ ನಾವು ಇದನ್ನು ಹೋಲಿಕೆ ಮಾಡಬಹುದು. ಹಾಗೆ ನಿತ್ಯ ಜೀವನದಲ್ಲಿ ಶಾಲಾ ಅಂಕಗಳು ಮಾರ್ಕ್ಸ್ ಪ್ರೋಗ್ರೆಸ್ ಅನ್ನ ನಾವು ತೋರಿಸ್ತೀವಿ. ಅಲ್ಲಿ ಇವೆಲ್ಲ ಮೆಟಲ್ಗಳಿಗೆ ನಾವು ಸಾಮಾನ್ಯವಾಗಿ ಈ ಸಮಾಂತರ ಶ್ರೇಣಿಯನ್ನ ನಾವು ಯೂಸ್ ಮಾಡ್ತೇವೆ. ಮತ್ತು ಪಠ್ಯದಲ್ಲಿಯೂ ಕೂಡ ಇವನ್ನ ಸಾಕಷ್ಟು ಅಪ್ಲಿಕೇಶನ್ಗಳನ್ನು ಕೂಡ ನಾವು ವರ್ಗ ಕೋಣೆಯಲ್ಲಿ ಕಲಿಸ್ತೇವೆ.
0: ಈಗ ಕೀರ್ತಿ ನಾಗಾವಿ ಅವರ, ಈ ಒಂದು ಸಮಾಂತರ ಶ್ರೇಣಿ ಒಳಗ ಮುಖ್ಯ ಪದಗಳು ಅಂತ ಹೇಳಿ ಬರ್ತಾವ, ಏನಿವು ಮುಖ್ಯ ಪದಗಳು ಅಂತಂದ್ರೆ?
1: ಈ ಮುಖ್ಯ ಪದಗಳು ಅಂತಂದ್ರೆ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಹೇಳಿ ಮಾಮ ಈಗ ಸರ್ ಹೇಳಿದ್ರು, ಒಂದು ಉದಾಹರಣೆ ತಗೊಂಡ್ರು, 2, 4, 6, 8, 10 ಅದರ ನಡುವಿನ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದರೆ ಅದನ್ನ ಸಮಾಂತರ ಶ್ರೇಣಿ ಎನ್ನುತ್ತೇವೆ ಅಂತ ಸರ್ ಹೇಳಿದ್ರು ಮೇಡಮ್. ಸೊ ಈಗ ಅದ ಉದಾಹರಣೆ ತಗೊಂಡ್ರೆ 2, 4, 6, 8, 10 ಇದು ಆಕ್ಚುಲಿ ಈಗ SLC ಅಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದು. SSLC ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್. ಮಕ್ಕಳ ವೈಸ್ ಹೋದ್ರೆ ಅದೇ ಉದಾಹರಣೆಯಲ್ಲಿ 2, 4, 6, 8, 10 2 ಫಸ್ಟ್ ಪದ ಅಂದ್ರೆ ಮೊದಲನೇ ಪದ ಇಂಗ್ಲಿಷ್ ಅಲ್ಲಿ ಫಸ್ಟ್ ಟರ್ಮ್, ಅದನ್ನ ಎ ಅಂತ ಸೂಚಿಸ್ತೀವಿ. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ 4, 2 ಹೀಗೇನೀಗ ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಿದೆ ಅಲ್ಲ ಮ್ಯಾಮ್, ಅದಕ್ಕೆ ಕಾಮನ್ ಡಿಫ್ರೆನ್ಸ್ ಡಿ ಅಂತ ಸೂಚಿಸ್ತೀವಿ. ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಸೂಚಿಸ್ತೀವಿ. ಹಂಗೆ ಎಷ್ಟನೇ ಪದ ಬೇಕು ಅಂತ ಕೇಳಿದ್ರೆ 10th ಪದ 20th ಪದ ಎಷ್ಟನೇ ಪದ ಕೇಳಿದ್ರೂ ಕೂಡ ಒಂದು ಸೂತ್ರ ಇದೆ, AN = A+N-1 × D. ಆ ಸೂತ್ರದ ಮೂಲಕ ಎಷ್ಟನೇ ಪದ ಕೇಳಿದ್ರೂ ಕೂಡ ನಾವು ಆ ಪದವನ್ನ ಕಂಡುಹಿಡಿಯಬಹುದು ಈ ಸೂತ್ರದ ಮೂಲಕ. ಇದರಲ್ಲಿ ನೀವು ಕೇಳಿದ ಪ್ರಕಾರ ಮುಖ್ಯ ಪದಗಳು ಯಾವ್ಯಾವ ಅಂದ್ರೆ ಮೊದಲ ಪದ, ಸಾಮಾನ್ಯ ವ್ಯತ್ಯಾಸ, 8th ಪದ, ಇವು 3 ಮುಖ್ಯ ಪದಗಳು ಮೇಡಮ್.
0: ಈಗ ಬೋಳಿಶೆಟ್ಟಿ ಸರ್, ತಾವು ಮಾತಾಡ್ತಾ ಹೇಳಿದ್ರಿ ಈ ಅಂಕಗಣಿತದ ಸರಣಿಯನ್ನ ನಾವು ದೈನಂದಿನ ಬದುಕಿನಲ್ಲಿ ಬಳಸ್ತೇವಿ ಅಂತ, ಹೇಗೆ ಬಳಸ್ತೇವಿ, ಇದನ್ನ ಪ್ರಾಯೋಗಿಕವಾಗಿ ಹೆಂಗ್ ಮಾಡಬಹುದು ಅಂತ ಹೇಳ್ತೀರಿ?
3: ಒಂದು ಉದಾಹರಣೆ ಏನಂದ್ರೆ ಮೇಡಮ್, ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಎಷ್ಟು ಭಾನುವಾರಗಳ ದಿನಾಂಕಗಳು ಬಂದು ಅಂತ ನಾವು ನೀವು ಕೇಳಿದಾಗ ಅವುಗಳ ಮೊತ್ತ, ಭಾನುವಾರ ದಿನಾಂಕಗಳ ಮೊತ್ತ. ಉದಾಹರಣೆಗಾಗಿ 1ನೇ ಭಾನುವಾರ ದಿನಾಂಕ 1 ಬಂತು, 2ನೇ ಭಾನುವಾರ 8ನೇ ತಾರೀಕು ಬಂತು, 3ನೇ ಭಾನುವಾರ 15ನೇ ತಾರೀಕು, 22, 29 ಹಿಂಗ್ ಬಂದಾಗ ಇವೆಲ್ಲದರ ಮೊತ್ತ ಅಂತ ಕೇಳಿದಾಗ ಇಮಿಡಿಯೇಟ್ ಆಗಿ 75 ಆಕೈತಿ. ಇಲ್ಲಿ ಅರ್ಥಮೆಟಿಕ್ ನಮಗೆ ಯೂಸ್ ಆಕೈತಿ. ಒಂದು ಸಣ್ಣ ಉದಾಹರಣೆ ಇದು. ಇಂಜಿನಿಯರಿಂಗ್ ನಲ್ಲಿ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಸ್ ಅನ್ನ ನಾವು ವೈಡರ್ ರೇಂಜ್ ನಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ಅಂದ್ರೆ ಡಿಸೈನ್ ಮತ್ತು ಅನಲೈಸ್ ಮಾಡ್ಲಿಕ್ಕೆ, ಸ್ಟ್ರಕ್ಚರ್ಸ್ ಅನ್ನ ಕಂಡಿಲಿಕ್ಕೆ ಸಿವಿಲ್ ನಲ್ಲಿ, ನಂತರ ಈ ಪಾಪ್ಯುಲೇಷನ್ ಗ್ರೋತ್ ನಲ್ಲಿ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಸ್ ಅನ್ನ ಯೂಸ್ ಮಾಡ್ತೀವಿ.
0: ಜನಸಂಖ್ಯೆ
3: ಹೆಚ್ಚಳದಲ್ಲಿ ಅದನ್ನ ಅರ್ಥಮೆಟಿಕ್ ಪ್ರೋಗ್ರೆಸ್ ಅನ್ನ, ಈ ವರ್ಷಕ್ಕೆ ಎಷ್ಟಾಯ್ತು, ಈ ವರ್ಷಕ್ಕೆ ಎಷ್ಟಾಯ್ತು, ಅಲ್ಲೆಲ್ಲ ಅರ್ಥಮೆಟಿಕ್ ಪ್ರೋಗ್ರೆಸ್ ಅನ್ನ ಇರ್ತದೆ. ಮತ್ತು ಬ್ಯಾಂಕ್ ನಲ್ಲಿ ಮತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಂತದ್ರಲ್ಲಿ ನಾವು ಅವುಗಳನ್ನ ಯೂಸ್ ಮಾಡ್ತೀವಿ.
1: ಈಗ ಹಣದ ಉಳಿತಾಯ ಅಂತ ಕೇಳಿದ್ರಲ್ಲ ಮೇಡಮ್, ಹಣದ ಉಳಿತಾಯದೊಳಗೆ ಹೆಂಗ್ ಮಾಡ್ತೀವಿ ಅಂತಂದ್ರೆ, ನಾವೆಲ್ಲ ಮಿಡಲ್ ಕ್ಲಾಸ್ ಮೆಂಬರ್ಸ್ ಫ್ಯಾಮಿಲಿ ಎಲ್ಲ ಹೆಂಗ್ ಮಾಡ್ತಿರ್ತೀವಿ, ಆರ್ ಡಿ ಎಲ್ಲ ತುಂಬತಿರ್ತೀವಿ. ಸೊ ತಿಂಗಳ ತಿಂಗಳ ಇಂಥ ಆರ್ ಡಿ, ಈ ತಿಂಗಳ 100 ಹೆಚ್ಚಾದ್ರೆ ನೆಕ್ಸ್ಟ್ ತಿಂಗಳ 100 ಅಂದ್ರೆ 200 ಆಯ್ತು, ಅದ್ರ ನೆಕ್ಸ್ಟ್ ತಿಂಗಳ 300 ಆಯ್ತು, ಅದ್ರ ನೆಕ್ಸ್ಟ್ ತಿಂಗಳ 400 ಆಯ್ತು. ಸೊ ಇದರಲ್ಲೂ ಕೂಡ ಸಮಾಂತರ ಶ್ರೇಣಿ ಬರುತ್ತೆ. ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಒಳಗೂ ಸೇವಿಂಗ್ಸ್ ಒಳಗೂ ನಾವು ಈ ಸಮಾಂತರ ಶ್ರೇಣಿಯನ್ನ ಬಳಸ್ತಾ ಇರ್ತೀವಿ, ಆದ್ರೆ ಅದೇ ಸಮಾಂತರ ಶ್ರೇಣಿ ಅಂತ ನಮಗೆ ಗೊತ್ತಿರಂಗಿಲ್ಲ. ಸೊ ಈ ತರ ಹೋದಾಗ ಈಗ ಈ

0: ಸೊಗಸು.
1: ಆತ್ಮೀಯ ಕೇಳುಗರೆ ನಮಸ್ಕಾರ. ಆಲಯ ಗಣಿತ ಪ್ರಯೋಗಾಲಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ ಬೋಳಿ ಶೆಟ್ಟಿ ಸರ್ ಹಾಗೂ ಕೀರ್ತಿ ಮೇಡಮ್ ಅನ್ನೋ ಕುತೂಹಲ ನಿಮ್ಮದಾಗಿರಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಣಿತದ ಒಂದು ಬಹಳ ಉಪಯುಕ್ತ ಮತ್ತು ಆಸಕ್ತಿದಾಯಕ ವಿಷಯವಾದಂತಹ ಸಮಾಂತರ ಶ್ರೇಣಿ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರಾಮ್

0: ಮೂಲಕ ಓ ನಾವು ಸೇವಿಂಗ್ಸ್ ಮಾಡೋದು ಕೂಡ ಸಮಾಂತರ ಶ್ರೇಣಿ ಅಂತ ಜನಸಾಮಾನ್ಯರಿಗೂ ಕೂಡ ಗೊತ್ತಾಗುತ್ತೆ.
1: ನಿಜ, ಅದೇ ರೀತಿ ವೇತನ ಹೆಚ್ಚಳ, ಈಗ ಇನ್ಕ್ರಿಮೆಂಟ್ ಅಮೌಂಟ್ ಫಿಕ್ಸ್ ಇರ್ತದೆ, ಪ್ರತಿ ವರ್ಷ ಇಂತಿಷ್ಟು ಅಮೌಂಟ್ ಹೆಚ್ಚಾತು ಅಂದಾಗ ಅದು ಕೂಡ ಒಂದು ಸಮಾಂತರ ಶ್ರೇಣಿ ಒಳಗೆ ಬರ್ತದೆ ಅಂತ ಹೇಳಿ ಹೇಳ್ತೀರಿ. ಈಗ ಬೋಳಿ ಶೆಟ್ಟಿ ಸರ್, ಜೀವನದಲ್ಲಿ ನಾವು ಹಲವಾರು ರೀತಿಯ ಸಂದರ್ಭಗಳನ್ನ ಕಾಣ್ತಿರ್ತೀವಿ, ಹಿಂಗ ಜೀವನ ಸಂಪರ್ಕದಲ್ಲಿ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗೆ ಹಾಸು ಹಕ್ಕಾಗಿದೆ ಅಂತ ಹೇಳಿ ಹೇಳ್ತೀರಿ?
2: ಜೀವನ ಸಂಪರ್ಕ ಅಂದಾಗ ನಾವು ನಿತ್ಯ ಜೀವನದಲ್ಲಿ ಬಳಸುವಂತ ಕ್ಯಾಲೆಂಡರ್, ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾಲೆಂಡರ್ ಎಷ್ಟು ಡೇಟ್ ಆಯ್ತು, ಇವತ್ತೇನು ಡೇಟು, ಯಾವ ಅಮಾಸಿ ಹುಣ್ಣಿಮೆ ಎಲ್ಲ ನೋಡ್ತೇವೆ. ಮೆಟ್ಟಲುಗಳನ್ನ ಹತ್ತಬೇಕಾದ್ರೆ ಮನೆಯಲ್ಲಿ ಕೂಡ ಮತ್ತು ಉಳಿತಾಯ, ಈ ಮೂರು ಅಂಶಗಳನ್ನ ನಾವು ಇದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು. ಮೊದಲೇದಾಗಿ ಕ್ಯಾಲೆಂಡರ್ದ ಬಗ್ಗೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಒಂದು ಯಾವುದೇ ವರ್ಷದ್ದು ಯಾವುದೇ ತಿಂಗಳ ಕ್ಯಾಲೆಂಡರ್ ತಗೊಂಡಾಗ ಆ ಕ್ಯಾಲೆಂಡರ್ನಲ್ಲಿ ಒಂದು ಕಾಲಮ್ನಲ್ಲಿ, ಫಸ್ಟ್ ಕಾಲಮ್ನಲ್ಲಿ ನಾವು ಮೊದಲನೇ ಸಂಖ್ಯೆ ಒಂದು ಕ್ಯಾಲೆಂಡರ್ನಲ್ಲಿ 2, 3, 4, 5, 6, 7, 8 ಅಂತಿದ್ದಾಗ ಮೊದಲನೇ ಸಂಖ್ಯೆ 2, ಕೊನೆಯ ಸಂಖ್ಯೆ 8, ಅವೆರಡು ಅಂಕಿಗಳನ್ನು ಕೂಡಿಸಿ ಮಧ್ಯದ ಸಂಖ್ಯೆಗೆ ಇದನ್ನ ಮಾಡ್ತಾ ಹೋಗ್ಬೇಕು. 2 ಮತ್ತು 8 ಕೂಡಿಸಿದಾಗ 10 ಬರುತ್ತೆ, 3, 7 ಕೂಡಿಸಿದಾಗ 10 ಬರ್ತದೆ,

0: ಯಾವುದೇ ತಿಂಗಳ ಕ್ಯಾಲೆಂಡರ್ ತಗೊಂಡಾಗ ಆ ಕ್ಯಾಲೆಂಡರ್ನಲ್ಲಿ ಒಂದು ಕಾಲಮ್ನಲ್ಲಿ ಫಸ್ಟ್ ಕಾಲಮ್ನಲ್ಲಿ ನಾವು ಮೊದಲನೇ ಸಂಖ್ಯೆ ಒಂದು ಕ್ಯಾಲೆಂಡರ್ನಲ್ಲಿ 2, 3, 4, 5, 6, 7, 8 ಅಂತಿದ್ದಾಗ ಮೊದಲನೇ ಸಂಖ್ಯೆ 2, ಕೊನೆಯ ಸಂಖ್ಯೆ 8, ಅವೆರಡು ಅಂಕೆಗಳನ್ನು ಕೂಡಿಸಿ ಮಧ್ಯದ ಸಂಖ್ಯೆಗೆ ಇದನ್ನ ಮಾಡ್ತಾ ಹೋಗ್ಬೇಕು. 2 ಮತ್ತು 8 ಕೂಡಿಸಿದಾಗ 10 ಬರ್ತದೆ, 3, 7 ಕೂಡಿಸಿದಾಗ 10 ಬರ್ತದೆ, 4, 6 ಕೂಡಿಸಿದಾಗ 10 ಬರ್ತದೆ, 5, 2 ಗುಣಿಸಿದ್ರೆ 10 ಬರ್ತದೆ.
1: ನೋಡ್ರಿ ಎಷ್ಟು ಒಂದು ಕುತೂಹಲ ಭರಿತ ಲೆಕ್ಕಾಚಾರ ಇದು.
0: ಇಲ್ಲಿ ಇನ್ನೊಂದು ತಗೊಳ್ಳೋಣ ಮೇಡಮ್, ಅದೇ ತಿಂಗಳಲ್ಲಿ ಇನ್ನೊಂದು ಕಾಲಮ್ ತಗೊಳ್ಳೋಣ. ಯಾವುದೇ ವರ್ಷ ಯಾವುದೇ ತಿಂಗಳ ಒಂದು ಎರಡನೇ ಕಾಲಮ್ ತಗೊಂಡಾಗ ಕೂಡ 9, 15 ಕೂಡಿಸಿದಾಗ 24, 10, 14 ಕೂಡಿಸಿದಾಗ 24, 11, 13 ಕೂಡಿಸಿದಾಗ 24,
1: 12, 8, 2
0: ಕೂಡಿಸಿ 24. ಅಂದ್ರೆ ಮಧ್ಯದ ಸಂಖ್ಯೆಯನ್ನ 2 ಗುಣಿಸಿದ್ರೆ ನಾವು ಏನ್ ಕೊನೆ 2 ಸಂಖ್ಯೆಗಳನ್ನು ಕೂಡಿಸಿರ್ತೀವಿ ಆ ಮೊತ್ತಕ್ಕೆ ಸರಿ ಸಮಾನ ಆಗಿರುತ್ತೆ. ನೀವು ಯಾವುದೇ ಒಂದು ಕಾಲಮ್ ಹೋದ್ರು ಇದೇ ರೀತಿ ಬರ್ತದೆ.
1: ಯಾವ ತಿಂಗಳು ಯಾವ ಕಾಲಮ್
0: ಯಾವುದೇ ವರ್ಷ 2000 ಇಸ್ವಿದ್ರಲ್ಲಿ ತಗೊಂಡು ನೀವು ಯಾವುದೇ ತಿಂಗಳು ತಗೊಂಡ್ರು ಇದೇ ಬರ್ತದೆ, ಇದು ಕಾಮನ್ ಯಾವುದೇ ಒಂದು. ಇನ್ನೊಂದು ನಾವಿಲ್ಲಿ ಸಣ್ಣ ತಗೊಂಡ್ರು ಕೂಡ 7, 13 ಕೂಡಿಸಿದಾಗ 20, 8, 12 ಕೂಡಿಸಿದಾಗ 20, 9, 11 ಕೂಡಿಸಿದಾಗ 20, 10, 2 ಗುಣಾಕಾರ ಮಾಡಿದ್ರೆ 20. ಈ ಚಮತ್ಕಾರವನ್ನು ಯಾರಿಗೂ ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಒಂದು ಈ ಅಂಕಗಣಿತದ ಒಂದು ಡೆರಿವೇಷನ್ ಐತಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಐತಿ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದು ಪ್ಯೂರ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋದು ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೇನೆ. 2 ಸೇರಿಸಿದಾಗ 3, 3 ಸೇರಿಸಿದಾಗ 4, 4 ಸೇರಿಸಿದಾಗ 5, 5 ಸೇರಿಸಿದಾಗ 6, 6 ಸೇರಿಸಿದಾಗ 7. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದು ನಮ್ಮ ಕಣ್ಮುಂದೆ ಕಾಣುವುದಿಲ್ಲ, ಆದ್ರೆ ಇದೊಂದು ದೊಡ್ಡ ಚಮತ್ಕಾರ. ಯಾವುದೇ ಒಂದು ಸ್ಕ್ವೇರ್ ತಗೊಂಡ್ರು ಅದು ಅನ್ವಯಿಸ್ತೈತೆ ಮೇಡಮ್. ಇಲ್ಲಿ 6, 14 ಸೇರಿಸಿದಾಗ 20, 13, 7 ಸೇರಿಸಿದಾಗ 20. ಇದು ಒಂದು ಚಮತ್ಕಾರ. ಬೇಕಾದ ಬಾಕ್ಸ್ ತಗೋರಿ ನೀವು
1: ನೋಡ್ರಿ,
0: ಯು ಕನ್ಸಿಡರ್ ವೆರ್ ಎವರ್ ಇನ್ ದ ಕ್ಯಾಲೆಂಡರ್ ಸ್ಕ್ವೇರ್ ಬಾಕ್ಸ್ ತಗೊಂಡಾಗ ಇದು ನೋಡ್ರಿ 15, 7, 22, 14, 8, 22. ಇದು ಈ ರೀತಿ ಯಾಕೆ ಆಗ್ತದೆ ಅಂತ ನಾವು ಹಲವಾರು ಸಲ ಹಲವಾರು ಉಪನ್ಯಾಸಗಳಲ್ಲಿ ಪ್ರಶ್ನೆ ಕೇಳಿದಾಗ ಕೂಡ ಬಹಳಷ್ಟು ಮಂದಿ ಇದನ್ನ ದಿನ ನಾವು ನೋಡ್ತೀವಿ ಇದು ಗೊತ್ತೇ ಇಲ್ಲಲ್ಲ ಅನ್ನೋ ಒಂದು ಚಮತ್ಕಾರ. ಮತ್ತೆ ಮಕ್ಕಳಿಗೆ ಒಂದು ಸೋಜಿಗ ಸಂಗತಿ, ಅವಕ್ಕೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದಾಗ
1: ಇದು ಒಂದು ಸೋಜಿಗ ಸಂಗತಿನೇ ಅನಿಸ್ತು. ಈಗ ನಮ್ಮ ಮಕ್ಕಳು ರೇಡಿಯೋ ಕೇಳ್ತಾ ಇರೋರು ಒಂದು ಕ್ಯಾಲೆಂಡರ್ ನ ಮುಂದೆ ಇಟ್ಟುಕೊಂಡು ಇದನ್ನು ಒಂದು ಪ್ರಯೋಗ ಮಾಡಿ ನೋಡಬಹುದು ನೀವು ಹೇಳಿದಂಗೆ. ಅವಾಗ ಹೌದು, ನಮಗೆ ಈ ಆಲಯ ಗಣಿತ ಪ್ರಯೋಗಾಲಯದಲ್ಲಿ ಬೋಳಿಶೆಟ್ಟಿ ಸರ್ ಹೇಳಿದ್ದು ಎಷ್ಟು ಸತ್ಯ ಅಂತ ಮಕ್ಕಳು ಕೂಡ ಮನಗಾಣಲಿಕ್ಕೆ ಸಾಧ್ಯ ಅದ.
0: ಇದೊಂದು ನಾವು ಪ್ರತಿ ಪ್ರಯೋಗಶಾಲೆಯಲ್ಲಿ ಇಂಥದ್ದೊಂದು ಮ್ಯಾಥ್ಸ್ ಕ್ಯಾಲೆಂಡರ್ ಅಂತ ಹೇಳಿ ಒಂದು ಇದನ್ನ ಚಾರ್ಟ್ ಕೊಟ್ಟಿರ್ತೀವಿ ಅವರಿಗೆ, ಇದನ್ನೆಲ್ಲ ತಿಳ್ಕೊಳ್ಳಿ ಅಂತೇಳಿ. ಪ್ರತಿ ಒಂದು ಗಣಿತ ಪ್ರಯೋಗಾಲಯದಲ್ಲಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಮ್ಯಾಥ್ಸ್ ಕ್ಯಾಲೆಂಡರ್ ಅನ್ನ ಕೊಟ್ಟಿರ್ತೀವಿ. ಇನ್ನು ಎರಡನೇದು ಮೆಟಲ್ ಅಂತ ಹೇಳಿದಲ್ ಮೇಡಮ್, ಇದನ್ ಮೆಟಲ್ ನಾವು ಇದನ್ನ ಮಾಡೆಲ್ ಮಾಡಿದೀವಿ. ಇದನ್ನ ಅಂದ್ರೆ ಒಂದು ಒಂದು 12 ತಗೊಂಡ್ರೆ ಇನ್ನೊಂದು 14, ಇನ್ನೊಂದು 16, ಇನ್ನೊಂದು 18 ಈ ರೀತಿ ಕಟ್ಟಿಗೆ ತುಂಡುಗಳನ್ನ ಹಾಕಿ ಅದನ್ನ ತೋರಿಸಿದಾಗ ಒಂದು a+d, a+2d, a+3d, a+4d ಈ ರೀತಿ ಒಂದು ಮಾಡೆಲ್ ತಯಾರಾಗ್ತದೆ. ಅದು ಒಂದು ಅರ್ಥಮೆಟಿಕ್ ಪ್ರೊವಿಷನ್. ಅಂದ್ರೆ ಕಲ್ಪನೆ ಸ್ಟೆಪ್ ಯಾವ ರೀತಿ ಹೆಚ್ಚಾಕೋತ ಹೋಗ್ತದಲ್ಲ, ಇಟ್ ಮೀನ್ಸ್ ದಟ್ ಅಲ್ಲಿ ಸಾಮಾನ್ಯ ಪದ ಆಡ್ ಹಾಕೋತ ಹೋಗೋದ್ರಿಂದ ಅದು ಮೆಟಲ್ ಸಹಿತ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ದಿನಾಲು ನಾವು ಮೆಟ್ಲ ಯೂಸ್ ಮಾಡ್ತೀವಿ, ಇಷ್ಟು ನಿಜ ಜೀವನದಲ್ಲಿ ಹಾಸು ಹೊಕ್ಕಾಗಿ ಇರುವಂತವು ಅದ್ರ ಹಿಂದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋದು ಗೊತ್ತಾಗ. ಉಳಿತಾಯವನ್ನು ನಾವು ಮಾಡ್ತೀವಿ, RD ಮಾಡ್ತೀವಿ, ರಿಕರಿಂಗ್ ಡಿಪಾಸಿಟ್. ರಿಕರಿಂಗ್ ಈ ತಿಂಗಳ ಒಂದು 500 ತುಂಬಿದೀವಿ, ನೆಕ್ಸ್ಟ್ 500 ತುಂಬಿದಾಗ 500 ಸಾಮಾನ್ಯವಾದ ಬಡ್ಡಿ ಜಮಾ ಹಾಕೋತ ಹೋಗ್ತದೆ, ಅದು ಪ್ಲಸ್ ಪ್ಲಸ್ ಪ್ಲಸ್ ಹಾಕೋತ ಹೋಗ್ತದೆ, ಈ 500 ಆಡ್ ಹಾಕೋತ ಹೋಗ್ತದೆ. ಅದು ಇನ್ಫಾರ್ಮಿಟಿ ಇಂಟ್ರೆಸ್ಟ್ ಆಡ್ ಆಗೋದನ್ನು ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರ್ತದೆ. ಆದ್ರೆ ನಾವು ಕಂಡುಕೊಳ್ಳೋದಿಲ್ಲ ಅದನ್ನ, ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಒಂದು ತತ್ವದ ಮೇಲೆ ನೋಡೋದಲ್ಲ, ಅದನ್ನ ಹಾಗೆ ಲೆಕ್ಕಾಚಾರ ಮಾಡ್ತೀವಿ. ಅದಕ್ಕೆ ಕಲಿಸಬೇಕಾದಾಗ ಪ್ರತಿ ಹಂತದಲ್ಲೂ ನಾವು ನಿತ್ಯ ಜೀವನದಲ್ಲಿ ಆಗುವಂತವನ್ನು ಕಲಿಸ್ತಾ ಹೋದಾಗ ಮಕ್ಕಳು ಬಹಳ ದಿವಸದವರೆಗೆ ನೆನಪುಳಿತಾರೆ ಅನ್ನೋದಕ್ಕೆ ಇದೊಂದು ಎಪಿಸೋಡ್ ಬಹಳಷ್ಟು ಹೆಲ್ಪ್ ಆಗ್ತೈತೆ.
1: ಅಂದ್ರೆ ಈ ಗಣಿತ ಬರೇ ಪುಸ್ತಕದಲ್ಲಿ ಮಾಡುವುದಲ್ಲ, ಪ್ರಾಯೋಗಿಕವಾಗಿ ಕೂಡ ಈಗ ನೀವು ಹೇಳಿದಂಗೆ ಕ್ಯಾಲೆಂಡರ್, ಮೆಟ್ಟಿಲು ಇವೆಲ್ಲ ನಾವು ಪ್ರತಿನಿತ್ಯ ಬಳಸುವಂತ ಪರಿಕರಗಳು. ಇದರಲ್ಲಿ ಕೂಡ ಇವರು ಈ ಅಂಕಗಣಿತದ ಪ್ರೋಗ್ರೆಷನ್ ಅನ್ನ ಕಾಣಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತೀರಿ.
2: ಈಗ ಇನ್ನೂ ಒಂದು ಕ್ಯಾಲೆಂಡರ್ ಒಳಗ್ ಮೇಡಮ್ ಸರ್ ಈಗ ಹೇಳಿದ್ರಲ್ಲ, ಅದ್ರ ಜೊತೆಗೆ ಇನ್ನೂ ಒಂದ್ ಹೇಳ್ಬೋದಂದ್ರೆ ಈಗ ಸಾಮಾನ್ಯ ವ್ಯತ್ಯಾಸ ಹೇಳಿದ್ವಿ ಮ್ಯಾಮ್, ನಾವು ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ರೆ ಅದ್ ಸಮಾಂತರ ಶ್ರೇಣಿ ಅಂತೀವಲ್ಲ, ಸಾಮಾನ್ಯ ವ್ಯತ್ಯಾಸ ಒಂದಾಗಿರೋದು ಹೇಳಿದ್ರು. ಇನ್ನೂ ಒಂದ್ ಯಾವ್ದ ರೋ ತಗೊಂಡ್ರೆ 2, ಇಲ್ಲಿ 2 ತಗೊಂಡಿದೀವಿ, 2, 9, 16, 23 ಇದನ್ನ ಒಂದಕ್ಕೊಂದು ಕಳಿತಾ ಹೋದ್ರೆ ಎಲ್ಲಾದ್ರಲ್ಲೂ ಸಾಮಾನ್ಯ ವ್ಯತ್ಯಾಸ, ಯಾವ್ದೇ ರೋ ತಗೊಂಡ್ರು ಸಾಮಾನ್ಯ ವ್ಯತ್ಯಾಸ 7 ಬರುತ್ತೆ. 9ರಾಗ 2 ಕಳೆದ್ರೆ 7, 16ರಲ್ಲಿ 9 ಕಳೆದ್ರೆ 7, 23ರಲ್ಲಿ 16 ಕಳೆದ್ರೆ 7. ಸೊ ಇದು ಯಾವ್ದೇ ರೋ ಕೂಡ ನಾವು ಮಕ್ಕಳಿಗೆ ಈಗ ಲೆಕ್ಕದ ರೂಪದಲ್ಲೂ ಕೂಡ ಕೊಡಬಹುದು. ಎದ್ರಲ್ಲಿ ನೋಡಿದ್ರೆ ಸಾಮಾನ್ಯ ವ್ಯತ್ಯಾಸ 7 ಬರುತ್ತೆ. ಸೊ ಅದು ಕೂಡ ಒಂದು ಸಮಾಂತರ ಶ್ರೇಣಿಯ ಒಂದು ಉದಾಹರಣೆ.
1: ಅಂದ್ರೆ ಈ ರೀತಿಯಲ್ಲಿ ಮಕ್ಕಳು ಹಲವಾರು ಪ್ರಯೋಗಗಳನ್ನ ಮಾಡಬಹುದು ಅಂತ ತಾವು ಹೇಳ್ತೀರಿ. ಈಗ ಒಟ್ಟಾರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದರ ಮಹತ್ವ ಏನು ಅಂತ ಹೇಳ್ತೀರಿ?
2: ಸೊ ಇದು ಫಸ್ಟ್ ಈಗ ಮೆಟಲ್

0: ಅಲ್ಲಿ 2, 4, 6, 8 ಎಷ್ಟು ಮೆಟ್ಲು, ಅದು 2, 2 ಅಂತ ಹತ್ತಾ ಹೋದ್ರೆ ಮುಂದೆ 10ನೇ ಸಲ ಹತ್ತುವಾಗ ಎಷ್ಟನೇ ಮೆಟ್ಲನ್ನ ನೀ ಹತ್ತಿದಿ ಅಂತ ನಾವು ಹುಡುಗರಿಗೆ ಕೇಳ್ತೀವಿ. ಸೊ ಅವಾಗ ಇದರ ಮೂಲಕ ಮಕ್ಕಳಿಗೆ ಭವಿಷ್ಯವನ್ನು ಊಹಿಸಲು ಸಾಧ್ಯ.
1: ಆಯ್ತು ಡಾಕ್ಟರ್ ಬೋಳಿಶೆಟ್ಟಿ ಅವರೇ ಹಾಗೂ ಕೀರ್ತಿ ನಾಗಾಭಿ ಅವರೇ, ನಮ್ಮ ಇವತ್ತಿನ ಆಲಯ ಗಣಿತ ಪ್ರಯೋಗಾಲಯದಲ್ಲಿ ನಾವು ಸಮಾಂತರ ಶ್ರೇಣಿಗಳ ಬಗ್ಗೆ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಬಹುಶಃ ನಮ್ಮ ಮಕ್ಕಳು ಕೂಡ ಈಗಾಗಲೇ ಕೈ ಒಳಗ ಕ್ಯಾಲೆಂಡರ್ ಹಿಡ್ಕೊಂಡು ಕೂತಿರ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಸೂತ್ರ ಹಚ್ಚಿ ಲೆಕ್ಕ ಮಾಡೋಕ್ಕಿಂತ ಪ್ರಾಯೋಗಿಕವಾಗಿ ಫಸ್ಟ್ ಮಾಡಿಕೊಂಡು ಮನಸ್ಸನ್ನ ಸಿದ್ಧ ಮಾಡಿಕೊಂಡು ನಂತರ ಸೂತ್ರಕ್ಕೆ ಹೋಗ್ತಾರೆ. ಹಂಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ ಮೇಡಮ್.

ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿರಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾಗರ ಮಂಗಲ ಕಾರ್ಯಾಲಯ, ಓಲ್ಡ್ ಡಿಎಸ್ಪಿ ಆಫೀಸ್ ಹತ್ತಿರ, ಧಾರವಾಡ. 580008. ಮೊಬೈಲ್ ಸಂಖ್ಯೆ 83106880071. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.

0: ಸೊಗಸು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ.
0: ಗಣಿತವ ಕಲಿತು ತಿಳಿಯುವುದ ಸೊಗಸು, ಗಣಿತವ ಕಲಿತು ತಿಳಿಯುವುದ ಸೊಗಸು.
2: ಇದುವರೆಗೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:31.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
1: 8277583580 8277583612.
5: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
6: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
5: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
6: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಕ್ಕೂ ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
5: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
10: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಕೇಳುಗರೆ, ಇಂದು ಬೆಳಗ್ಗೆ 8:30 ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿಯಲ್ಲಿ ಇಂದು ನುಡಿಚಿತ್ರ. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ರಚನೆ ಹಾಗೂ ಪ್ರಸ್ತುತಿ ಮಾಯಾರಾಮನ್. ಬೆಳಗ್ಗೆ 9:05 ಜ್ಯೋತಿ ಆರ್ ಕೂಡ್ಲಿಗಿ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ. ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ 9:15. 9:30 ಸಿನೆ ಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ

0: ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ 7:35. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರಗಳನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ 2 ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರ ಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೆಯ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1,000,000,000 ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರೂ ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಕ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2,680ಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ

0: ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ ಜೂನ್ 1ರಿಂದ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011004 ಮತ್ತು ಇಮೇಲ್ ರಿಸಲ್ಟ್ಸ್ ಸಿಬಿಎಸ್ಇ 2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11:00 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ದದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ದವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 1,74,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಇಂದು ನಡೆಯಲಿರುವಂತಹ

0: ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 214 ರನ್ ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 ರನ್ಗಳನ್ನು ಸಿಡಿಸಿದರೆ ರವೀಂದ್ರ ಜಡೇಜಾ 45 ರನ್ ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 ಎಸೆತಗಳಲ್ಲಿ 104 ರನ್ ಬಾರಿಸಿದರು. ಸಾಯಿ ಸುದರ್ಶನ್ 32 ಎಸೆತಗಳಲ್ಲಿ 58 ರನ್ ಗಳಿಸಿದರು. ಹಾಂಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ವರ್ಷದ ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8 ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳು.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999188.

0: ಚಿನ್ನದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಶ್ಯಾಮಲಾ ಭಾವೆ ಅವರ ಸ್ವರದಲ್ಲಿ ಪರಿವರ್ತನೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಬಾನುಲಿಯ ಭಿತ್ತಿಯಿಂದ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ
1: ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ರಚನೆ ಹಾಗೂ ಪ್ರಸ್ತುತಿ ಮಾಯಾರಾಮನ್. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ.
0: ಅಣಿಮುತ್ತುಗಳೊಂದಿಗೆ ಸವಿ ಸವಿ ರಾಗಗಳೊಂದಿಗೆ ಸರಸರ ಹರಿದು ಬರುವ ಸುನಾದ ನದಿ, ವಿದ್ವತ್ತಿನ ಘಮದೊಂದಿಗೆ ವಿಶೇಷ ಮಾಹಿತಿಯೊಂದಿಗೆ ಧುಮುಧುಮುಕಿ ಬರುವ ಸಮೃದ್ಧ ಸರಧಿ, ಇದುವೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ. ಈಗ ವಿಜೃಂಭಿಸುತ್ತಿದೆ 90 ವರ್ಷದ ಹರುಷದ ಬಾನಲಿ.

ಹೌದು ಶ್ರೋತೃಗಳೇ, ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ 1936 ಜೂನ್ 8 ಭಾರತೀಯ ರಾಷ್ಟ್ರೀಯ ಪ್ರಸಾರ ಸೇವೆ ಆಲ್ ಇಂಡಿಯಾ ರೇಡಿಯೋ ಅಂತ ಮರುನಾಮಕರಣಗೊಂಡಿತು. ಅಂದಿನಿಂದ ಪ್ರಸಾರ ಕ್ಷೇತ್ರದೊಳಗ ಮೆಲ್ಲಡಿಯಿಟ್ಟು ಸಂಸ್ಕೃತಿಯ ಮುನ್ನುಡಿ ಬರೆದು 90 ಸಾರ್ಥಕ ಪಯಣದೊಂದಿಗೆ ದಾಪುಗಾಲು ಇಡ್ತಾ ಇರೋ ಸಾಂಸ್ಕೃತಿಕ ಐಸಿರಿಯೇ ಈ ಆಕಾಶವಾಣಿ.

ಸಾಹಿತ್ಯ, ಸಂಗೀತ, ಕ್ರೀಡೆ, ಚಲನಚಿತ್ರ, ವೈದ್ಯಕೀಯ, ನಾಟಕ ಹಿಂಗ ಎಲ್ಲಾ ಕ್ಷೇತ್ರಗಳ ಮಾಹಿತಿ ನೀಡ್ತಾ ಆ ಕ್ಷೇತ್ರದೊಳಗ ಸಾಧನೆ ಮಾಡಿರೋ ದಿಗ್ಗಜರನ್ನ ಗುರುತಿಸ್ತಾ ಮಹಾನ್ ವೇದಿಕೆಯಾಗಿ ಮಿನುಮಿನುಕ್ತಾ ಇರೋ ಮಾಧ್ಯಮ ದಿಗ್ಗಜ ಈ ಆಕಾಶವಾಣಿ.

ಆಕಾಶವಾಣಿಯನ್ನು ಮಹಾನ್ ವೇದಿಕೆಯ ಹೆಮ್ಮೆಯ ಕುಡಿಯಾಗಿ 1950 ಜನವರಿ 8ರಂದು ಮೈತಳೆದು ನಿಂತದ್ದೇ ಧಾರವಾಡ ಆಕಾಶವಾಣಿ. ಈ ಕೇಂದ್ರಕ್ಕೀಗ 76ರ ಹರೆಯ. ಇದೇ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗಕ್ಕ ಈಗ 44ರ ಪ್ರಾಯ. ಅಂತೂ ಶಿಕ್ಷಣ, ಮಾಹಿತಿ, ಮನರಂಜನೆ ಅನ್ನೋ ಮೂರೂ ಕ್ಷೇತ್ರಗಳೊಳಗೂ ಗಟ್ಟಿ ಹೆಜ್ಜೆಗಳ ನಡಿಗೆ ಅಂತನ ನಮ್ಮ ಧ್ವನಿ ಮುದ್ರಣ ಭಂಡಾರ

ಸಾಂಸ್ಕೃತಿಕ ಹೂರಣದ ಸಮೃದ್ಧ ಗಡಿಗೆ. ಬರೀ ಶ್ರೋತೃಗಳೇ, ಈ ಗಡಿಗೆಯೊಳಗ ಬೆಚ್ಚಗ ಕೂತ ಸ್ವಾದಿಷ್ಟ ಅಡಿಗೆಯ ರುಚಿಯನ್ನ ಸವಿಯೋಣ. ಧಾರವಾಡ ಆಕಾಶವಾಣಿಯ ಉತ್ಕೃಷ್ಟ ಸೊಬಗನ್ನು ಆಸ್ವಾದಿಸೋಣ.

ಧಾರವಾಡ ಬಾನುಲಿ ಅನ್ನೋದು ಅತ್ಯಮೂಲ್ಯ ಸಂಗೀತದ ಅನುಪಮ ನಿಧಿ. ಇಲ್ಲೇ ಹರಿದು ಬಂದಿರೋದು ನಾದ ದಿಗ್ಗಜರ ಅನನ್ಯ ವಾರಿಧಿ. 75 ವರ್ಷಗಳ ಇತಿಹಾಸದೊಳಗ ಧಾರವಾಡ ಆಕಾಶವಾಣಿ ದೃಢವಾಗಿ ಇಟ್ಟ ಸಂಗೀತದ ಹೆಜ್ಜೆ ಮೈಲುಗಲ್ಲಿನ ಗುರುತು. ಪ್ರಪಂಚದ ಹಿಂದೂಸ್ತಾನಿ ಸಂಗೀತಕ್ಕ ಧಾರವಾಡದ ಹಿರಿದಾದ ಸಂಗೀತದ ಕೊಡುಗೆ ಚರಿತ್ರಾರ್ಹ ಸಾಧನೆ. ಅಂತಹ ಚರಿತ್ರಾರ್ಹ ಸಂಗೀತದ ಪ್ರಸ್ತುತಿಗೆ ವೇದಿಕೆಯಾಗಿ ನಿಂತದ್ದೇ ಧಾರವಾಡ ಆಕಾಶವಾಣಿ.

ಸಂಗೀತರತ್ನ ಅನಿಸಿಕೊಂಡು ಭಾರತೀಯರು ಅಷ್ಟೇ ಅಲ್ಲ, ವಿಶ್ವದ ಸಂಗೀತ ಪ್ರೇಮಿಗಳ ಮನ ಮನಗಳೊಳಗ ಸುಸ್ವರದ ಮೃಷ್ಟಾನ್ನ ಭೋಜನ ಉಣಿಸಿದವರು ಪಂಡಿತ್ ಭೀಮಸೇನ್ ಜೋಶಿ. ಪಂಡಿತ್ ಸವಾಯಿ ಗಂಧರ್ವ ಅನ್ನೋ ಅಪ್ರತಿಮ ಗುರುವಿನ ಅಪರೂಪದ ಶಿಷ್ಯ ಭೀಮಸೇನ್ ಜೋಶಿ ಸ್ವರ ವಿದ್ವತ್ತಿನ ಶಿಖರ. ಅವರ ಸಿರಿಕಂಠದ ಸುಶ್ರಾವ್ಯ ಲಹರಿ ನಮ್ಮ ಧ್ವನಿ ಭಂಡಾರದ ಅತ್ಯಮೂಲ್ಯ ಗರಿ.

1935 40ನೇ ಇಸ್ವಿ ತನಕ ನಾನು ಕುಂದಗೋಳದಾಗಿದ್ದೆ. ನಮ್ಮ ಗುರುಗಳ ಸಹವಾಸದಾಗ ಇರ್ತಿದ್ದೆ. ನಾನು ರೊಕ್ಕ ಕೊಟ್ಟು ಕಲ್ತಿಲ್ಲ, ಅವ್ರು ಸೇವಾ ಮಾಡಿ ಕಲ್ತಿನ. ಆವಾಗ ಅವರು ಹಾಡೋದು ಅಂತಂದ್ರೆ ಅವಾಗ ಅವರು ಟಾಪ್ ಫಾರ್ಮ್. ಆಮೇಲೆ 5 ವರ್ಷದ ಮೇಲೆ ಅವರಿಗೆ ಸರಿ ಇರಲಿಲ್ಲ, ಅದಕ್ಕೆ ಅವರಿಗೆ ಡಾಕ್ಟರ್ ಹಾಡಬೇಡ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಎಲ್ಲೋ ಹೋದೆ ನಾನು, ಹತ್ತಲಾಗಿ ಇತ್ತಲಾಗಿ ತಿರುಗಾಡಿದೆ. ಕಲಾವಂತನ ಒಂದು ಆಯುಷ್ಯದೊಳಗ ಒಂದು ಕಾಲು ಹಿಂಗ್ ಬರ್ತದೆ, ಇದ್ಯಾಕೆ ಸುಳ್ಳ ಒಂದ್ಲ ಹಾಕ್ಬೇಕು, ಎಲ್ಲರ ತಣ್ಣಗ ಒಂದು ನೌಕರಿ ಮಾಡಿಕೊಂಡು ಎಲ್ಲರ ಗಾನ ಮಾಸ್ತರ ಆಗೋದು ಚಲೋ, ಮತ್ತೆ ದರುವಂತ ಪ್ರೋಗ್ರಾಮ್ ಅಂದ್ರೆ ನಮ್ಮ ಪರೀಕ್ಷೆ.

ಇನ್ನ ಸ್ವರ ಸಾಮ್ರಾಟ್ ಅನಿಸಿಕೊಂಡು ಶಾಸ್ತ್ರೀಯ ಸಂಗೀತ ವಚನ ಸಂಗೀತದ ಬತ್ತಲಾಗದ ನಾದ ಬೀಜವನ್ನು ಬಿತ್ತಿದ ನಾದ ನಕ್ಷತ್ರ ಪಂಡಿತ್ ಬಸವರಾಜ ರಾಜಗುರು. ಬಾಲ ಪ್ರತಿಭೆಯಾಗಿ ಸಂಗೀತ ಪ್ರಪಂಚಕ್ಕೆ ಬಂದವರು ಸಂಗೀತ ಲೋಕದೊಳಗ ಮರೆಯಲಾಗದ ನಾದ ಬುತ್ತಿಯನ್ನ ಕಟ್ಟಿಕೊಟ್ರು.

0: ಗುರುಗಳನ್ನು ಮಾಡಿಕೊಂಡಿದ್ದೆ. ಈಗ ನನಗೆ ಕಲಿಸಿದ ಪಂಚಾಕ್ಷರ ಗವಾಯಿಗಳು ಕಿರಾಣ ಮತ್ತು ಗ್ವಾಲ್ಯರ್ ಗಾಯಕಿ ಮಾಡುವುದರಲ್ಲಿ ಬಹಳ ಬಹಳ ಅಗ್ರಗಣ್ಯರಿದ್ರು. ಅವರಿಗೆ ಎರಡು ಹರಾಣ ಬರ್ತಿದೆ. ನನಗೆ ಹಾಡಂದ್ರೆ ಅಭಿಮಾನ. ಯಾವ್ದೇ ದೇವ್ರ ನಾಮ ಇರಲಿ, ವಚನೆ ಇರಲಿ, ಕೀರ್ತನೆ ಇರಲಿ, ವರ್ಣ ಇರಲಿ, ಯಾವ್ದು ನಾನು ಹಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೋ ಅದರಲ್ಲಿ ನಾನು ತಲ್ಲೀನಾಗಿ ಒಳ್ಳೆ ಆನಂದಪೂರ್ಣವಾಗಿ ನಾನು ಹಾಡಬಲ್ಲೆ.
1: ಶಾಸ್ತ್ರೀಯ ಸಂಗೀತದ ಕ್ಷೇತ್ರದೊಳಗ ಅಕ್ಕರೆಯ ಅಕ್ಕನಾಗಿ ಸುಸ್ವರಗಳ ಸವಿ ಸಕ್ಕರೆಯ ಬೀರಿ ಉತ್ಸಾಹದ ಸರಿಗಮಗಳ ಚಿಲುಮೆಯನ್ನ ಹರಿಸಿ ವಿಶ್ವ ಪ್ರಸಿದ್ಧಿಯನ್ನ ಗಳಿಸಿದ ಹುಬ್ಬಳ್ಳಿ ಧಾರವಾಡದ ಅಕ್ಕ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್. ಹುಬ್ಬಳ್ಳಿಯ ಚೆಲುವಿಗೆ ಸರಿಗಮಗಳ ಸೌಂದರ್ಯವನ್ನ ಹೊದಿಸಿ ಪ್ರಪಂಚದ ನಕ್ಷೆಯೊಳಗ ಹುಬ್ಬಳ್ಳಿ ಧಾರವಾಡವನ್ನ ಗುರುತಿಸೋ ಹಂಗ ಮಾಡಿದ ಕಿರಾಣ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ.

0: ನಾನು ಸವಾಯ ಗಂಧರ್ವ ಕಡೆಗೆ ನಾನಾಗಿ ಹೋಗಿಲ್ಲ. ಅಂದ್ರೆ ಅವ್ರ ಊರ್ ಕುಂದಗೋಳ, ಅವ್ರು ಇರ್ತಿದ್ರು ಹೆಚ್ಚಾಗಿ ಪೂನಾ ಬಾಂಬೆದ ಕಡೆಗೆ. ಅವ್ರ ತಮ್ಮ ಹೊಲ ಮನಿ ತಮ್ಮ ಇದ್ರದಿಂದ ವರ್ಷದಾಗ ಎರಡು ಮೂರು ಸರಿ ಬರ್ತಾ ಇದ್ರು. ಇರೋದು ಹುಬ್ಬಳ್ಳಿಯಾಗ. ಅವ್ರ ಸ್ನೇಹಿತರು ದತ್ತಪ್ಪನ ದೇಸಾಯರ್ ಅಂತ, ಅವರು ಸಂಗೀತ ಭಾಗ ತಿಳಿದವರು, ಅವ್ರ ಮನ್ಯಾಗ ಇರ್ತಿದ್ರು ಅವರು. ನನಗ ಕೃಷ್ಣಾಚಾರ ಕಡಿಯೋದು ನಡುವ ಏನೋ ಕಾರಣದಿಂದ ಬಂದಾತು. ಬಂದ ಕೂಡಲೇ ಅವರು ಅವ್ರನ್ನ ಕರ್ಕೊಂಡು ಬಂದರು ನಮ್ಮ ಗುರುಗಳನ್ನ. ಈಕೆಗೆ ನೀ ಹಾಡು ಹೇಳು ಅಂತ ಅವ್ರಂದ್ರು. ನಾನ ಇಲ್ಲಿ ಇರುವುದಿಲ್ಲ ಅಂದಮೇಲೆ ಶುರು ಮಾಡಿ ಏನು ಮಾಡೋದು, ಇಲ್ಲ ನೀವು ಶುರುವಾರ ಮಾಡಿರಿ, ನಾನು ಆಕೆ ಕಡಿಮೆ ಮೆಹನತ್ ಮಾಡಿಸ್ತೇನೆ. ಹಿಂಗಾಗಿ ಶುರುವಾಯಿತು. ಯಾವಾಗಾರ ಬಂದಾಗ ಹೇಳೋದು ಹೆಚ್ಚು, ಅವ್ರೇನಾರು ಹೇಳಿದ್ಕೊಂಡು ನಮ್ಮ ತಾಯಿ ಇಲ್ಲಲ್ಲ ಕರ್ನಾಟಕವರು, ಅವರಿಗೆ ನ್ಯೂಟ್ರಿಷನ್ ಜ್ಞಾನ ಮತ್ತು ಲಯದ್ದು ಭಯಂಕರ ಇದು ಇರ್ತದೆ. ಅವ್ರು ಹೇಳಿದ ಕೂಡ ಆಗಿಂದಾಗ ಆಕೆ ನ್ಯೂಟ್ರಿಷನ್ ಮಾಡಿ ಇಡ್ತಿದ್ರು.
1: ಧಾರವಾಡ ಅನ್ನೋ ಸಂಗೀತದ ತೊಟ್ಟಿಲಿನೊಳಗ ಸರಿಗಮಗಳ ಅವಿರತ ತಪಸ್ಸು ಮಾಡಿ ಸಾಧನೆಯ ಶಿಖರ ಏರಿ ಸಂಗೀತದ ದೊರೆಗಳಲ್ಲಿ ಒಬ್ಬರು ಎನಿಸಿಕೊಂಡವರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್. ಎತ್ತರದ ಸಾಧನೆ ಮಾಡಿದ ಈ ದೇಶಿಕೋತ್ತಮ ತಮ್ಮ ಗುರುಗಳಾದ ಪಂಡಿತ್ ನೀಲ್ಕಂಠ ಬುವಾ ಮಿರಷ್ಕರ್ ಅವರೇ ತಮ್ಮನ್ನು ಹುಡುಕಿಕೊಂಡು ಬಂದ ಅಪರೂಪದ ವಿಷಯವನ್ನ ಹಂಚಿಕೊಂಡಿದ್ದು ನಮ್ಮ ಕೇಂದ್ರದ ಈ ಸಂದರ್ಶನದೊಳಗ.
2: ಗುರುಗಳನ್ನ ನಾನೇನು ಆರಿಸಿದ್ದಿಲ್ಲ, ಗುರುಗಳೇ ನನ್ನನ್ನು ಆರಿಸಿಕೊಂಡು ಬಂದ್ರು.
3: ವಿಚಿತ್ರ,
2: ಯಾಕೆಂದ್ರೆ ಕಲಿಯವರು ಗುರುಗಳನ್ನ ಹುಡುಕೋತ ಹೋಗ್ತಾರೆ. ಆದ್ರೆ ನಾನು ಇಲ್ಲಿ ಸಾಲಿ ಕಲಿಯೋದು ಬಿಟ್ಟು ನಮ್ಮ ಅಣ್ಣಂದಿರು ನಾಟ್ಯ ಕಂಪನಿಯಲ್ಲಿ ಹೋದ್ರು. ಅವ್ರು ಹೋದ ಮೇಲೆ ನಮ್ಮನ್ನು ಮನಸೂರಿನಿಂದ ಇಲ್ಲಿ ಧಾರವಾಡಕ್ಕೆ ಕರ್ಕೊಂಡು ಬಂದ್ರು ನಮ್ಮ ಅಜ್ಜಂದಿರ ಮೇಲೆ. ಅಲ್ಲಿ ಸಾಲಿ ಕಲೀಲಿಕ್ಕೆಟ್ರು, ಅಲ್ಲೂ ಸಾಲಿ ತಪ್ಪಿಸೋದೇ ನಮ್ಮ ಕೆಲಸ. ಆಮೇಲೆ ಇಲ್ಲೊಂದು ನಾಟ್ಯ ಕಂಪನಿ ನಮ್ಮ ಅಣ್ಣಂದಿರು ಇದ್ದಂತಹ ಅಮರರಾವ್ ಮಾಸ್ತರ್ ಕಂಪನಿ ಇಲ್ಲಿ ಧಾರವಾಡಕ್ಕೆ ಬಂದಿತ್ತು. ಆ ಕಂಪನಿ ನಾಟಕ ನೋಡ್ಲಿಕ್ಕೆ ಹೋದಾಗ ನನಗೂ ಮನಸ್ಸಿನೊಳಗೆ ನಿರ್ಧಾರ ಮಾಡಿಕೊಂಡೆ ನಾನು ಇದರಲ್ಲಿ ಸೇರ್ಕೊಂಡು ಬಿಡಬೇಕು. ಆಮೇಲೆ ವಾಮನರಾವ್ ಮಾಸ್ತರು ಇದರಿಗೆ ನನ್ನ ಒಂದು ಯಾವುದೋ ಒಂದು ಪದಗಳನ್ನು ಹಾಡಿಸಿದ್ರು. ನಾನು ಮಾಸ್ತರ್ ಏ ಅಡ್ಡಿಲ್ಲ ಈ ಹುಡುಗ ನಮ್ಮಲ್ಲಿ ಇರಲಿ ಅಂದ್ಬಿಟ್ರು. ಕಂಪ್ನಿಯಲ್ಲಿ ಸೇರಿಕೊಂಡ ಮೇಲೆ ನಮ್ಮ ಕಂಪನಿ ಬಾಗಲಕೋಟೆಯಲ್ಲಿದ್ದಾಗೆ ನಮ್ಮ ಗುರುಗಳು ಒಬ್ಬ ಹುಡುಗ ಚೆನ್ನಾಗಿ ಹಾಡ್ತಾನಂತೆ, ಮತ್ತೆ ಆ ಹುಡುಗನ ಹಾಡು ಕೇಳಬೇಕಾಯ್ದು ಅಂತ ಅವರು ನಮ್ಮ ಥಿಯೇಟರ್ಗೆ ಬಂದರು.
3: ಯಾವ ಗುರುಗಳು? ಅವ್ರ ಹೆಸರು
2: ನೀಲಕಂಠ ಬುವಾ ಅವರು ಅಂತ ಮಿರಜ್ದವ್ರು. ನಮ್ಮನ್ನು ಹಾಡಿಸಿ ನೋಡಿದರು. ಏ ಈ ಹುಡುಗನ ನಾನು ತಯಾರು ಮಾಡ್ತೀನಿ, ಸುಮ್ಮನೆ ನಾಟಕ ಮನೆಯಲ್ಲಿ ಯಾಕೆ ಕೇಳಿಸ್ತೀರಿ ಹುಡುಗನ, ನನ್ನ ಕಡೆ ಕೊಟ್ಟು ಬಿಡ್ರಿ ಅಂತ ನಮ್ಮ ಅಣ್ಣ ಅವರು. ಡಿಕ್ಕ ಹುಡುಗಂತ ಹೋದ್ರು ಸಿಗುದಿಲ್ಲ, ತಾವಾಗಿ ಬಂದಿದ್ದೀನಿ.

0: ಸಂಗೀತವೆಂದರೆ ಪರಬ್ರಹ್ಮ, ಪರಮಾತ್ಮನ ಉಪಾಸನೆ. ಸಂಗೀತದ ಆಸ್ವಾದನೆಯಿಂದ ಪಶು ಪಕ್ಷಿ ಮನುಷ್ಯ ದೇವಗಂಧರ್ವರು ತಲೆದೂಗುವಂತಾಗಬೇಕು
1: ಅನ್ನೋ ಮಂತ್ರವನ್ನ ಅಳವಡಿಸಿಕೊಂಡು ಪರ್ವತೀಶನ ದಯದಿಂದ ನಾದ ಶಿಖರವಾಗಿ ಬೆಳೆದು ನಿಂತವರೇ ಪಂಡಿತ್ ದತ್ತಾತ್ರೇಯ ರಾಮರಾವ್ ಪರ್ವತೀಕರ್. ಸ್ವರಮಂಡಲ, ಸೂರ್ಬಹಾರ್ ಮತ್ತ ವಿಚಿತ್ರ ವೀಣೆ ಇವುಗಳನ್ನ ಒಂದು ಕಡೆ ಸಂಯೋಜಿಸಿ ವಿವಿಧ ಗೇಜುಗಳ 48 ತಂತಿಗಳ ವಿಶೇಷ ವಾದ್ಯ ದತ್ತಾತ್ರೇಯ ವೀಣಾವಾದನ

0: ಇಷ್ಟಯಾಕ ಶ್ರೋತೃಗಳೇ, ಇನ್ನೂ ಸಾಕಷ್ಟು ಅಭೂತಪೂರ್ವ ಸಂಗೀತದಿಂದ ಸಿಂಗಾರಗೊಂಡುದ ನಮ್ಮ ಧಾರವಾಡ ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರ. ಇನ್ನ ಸಂಸ್ಕೃತಿಯ ಮತ್ತೊಂದು ಮುಖ, ಸಾಹಿತ್ಯದ ಚಲುವಿನಿಂದಲೂ ಅಲಂಕೃತ ಈ ನಮ್ಮ ಧಾರವಾಡ ಆಕಾಶವಾಣಿಯ ಧ್ವನಿ ಭಂಡಾರ.
1: ಕನ್ನಡದ ಹಾಗೆ ಕೇಳಿಸಬಹುದು ಈ ಮಾತು, ಕನ್ನಡದ ಹಾಗೆ ಕೇಳಿಸಬಹುದು ಈ ಮಾತು, ಆದರೂ ಇದು ಮಾನವ್ಯ ಜೀವದಿಂ ಜೀವಕ್ಕೆ ಕಟ್ಟಿದ ಸೇತು
0: ಅಂತ ಧಾರವಾಡ ಆಕಾಶವಾಣಿಯನ್ನ ಬಣ್ಣಿಸಿದ ಕನ್ನಡದ ಶ್ರೇಷ್ಠ ಕವಿ ಸಾಹಿತಿ ಭುವನದ ಭಾಗ್ಯ ಎನಿಸಿಕೊಂಡ ವರಕವಿ ಅಂಬಿಕಾತನೇ ದತ್ತರು. ಅವರೇ ಕೊಂಡಾಡಿದ ನಾಡ ಜನರ ಧನಿ, ನಾಡವರೆಲ್ಲರ ನುಡಿದೋಣಿ ಧಾರವಾಡ ಆಕಾಶವಾಣಿ ಈ ಯುಗದ ಕವಿಯ ಧನಿಯನ್ನ ಜೋಪಾನವಾಗಿ ಇಟ್ಟುಕೊಂಡದ್ದು ಹಿಂಗ.
2: ಕಾಲ ಸ್ವಭಾವ ನಿಯತಿ ಎದುರಿಚ್ಛ ಭೂತ ಯೋನಿ ಪುರುಷ ಇವು ಚಿಂತನದ ಸಂತೆಯ ಸಂಸ್ಥೆಯ ನೈಜ ಪದಾರ್ಥಗಳು. ಇವುಗಳ ಸಾಹಿತ್ಯದಿಂದ ರಸಪಾಕ ಮಾಡಿಕೊಂಡು ಚಿಂತನವೇ ನವೀನಕ್ಕೆ ಸಿದ್ಧಗೊಳಿಸುವ ಅನಂತ ಚತುಷ್ಟಯ. ಶಂಖ ಚಕ್ರ ಗದಾ ಪದ್ಮಗಳು ಕೇವಲ ಸಂಹಾರಕಗಳಲ್ಲ, ಅವು ಸೃಷ್ಟಿ ಸಂಯೋಜಕ ಆಯುಧಗಳು. ಇದು ಭಗವಂತನೆಂಬ ವಿಭಕ್ತರಾದಂತೆ ಭಕ್ತರು ಕಂಡರೂ ಅದು ಅವಿಭಕ್ತ ಭಕ್ತಿ ಲೀಲಾ ಪ್ರಪಂಚ. ಇದು ಇದು ನವೋನಮ ತತ್ವ. ಈ ತತ್ವಕ್ಕೆ ಹೊಂದಿಕೊಂಡೇ ವಿಶ್ವರೂಪನ ಏಕೋನವಿಂಶತಿ ಎಂದರೆ 19 ಮುಖ ಸಾಕ್ಷಿಯಾಗಿ ನಿಂತಿವೆ.
1: ಮಾಡಿ ಉಂಡಿದ್ದೇವೆ ನಮ ನಮಗೆ ಸೇರಿದ ಅಡಿಗೆ, ಇದ್ದ ಶಕ್ತಿಯಲ್ಲಿ ತುಸು ದೂರ ನಡೆದಿದ್ದೇವೆ. ರೂಢಿಯಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ನಡಿಗೆ, ಮುಖ್ಯ ಬೇಕಾದದ್ದು ಜೀವಂತ ಗತಿ ಹೊಸ ನೆತ್ತರಿನ ಕೊಡುಗೆ
0: ಅಂತ ಹೇಳಿದ ಧಾರವಾಡದ ಚೆಂಬೆಳಕಿನ ಕವಿ ನಾಡೋಜ ಚೆನ್ನವೀರ ಕಣವಿ ಅವರು ಧಾರವಾಡ ಆಕಾಶವಾಣಿಯೊಳಗ ಉಳಿದದ್ದು ಮಾತಾಡಿದ್ದು ಬೇಕಾದಷ್ಟು. ಅವರು ರಚಿಸಿರೋ ಅನೇಕ ಹಾಡುಗಳು ಈ ಕೇಂದ್ರದಿಂದ ಅನವರತ ಮೂಡಿ ಬರ್ತಾನ. ಅವ
3: ಈಗ ನಾನು ಬರೆಯುವ ಹೊತ್ತಿಗೆ ನವೋದಯ ಕಾವ್ಯ ಅತ್ಯಂತ ಉತ್ಕೃಷ್ಟವಂತ
4: ಇತ್ತು,
3: ಒಂದು ಮಟ್ಟದಲ್ಲಿ ಇತ್ತು. ಧಾರವಾಡಕ್ಕೆ ನಾನು ಬಂದೆ, ಬೇಂದ್ರೆಯವರಿದ್ದರು, ಆನಂದಕಂದರು, ಮತ್ತು ಒಟ್ಟು ಧಾರವಾಡದ ವಾತಾವರಣವೇ ಆ ರೀತಿ ಕಾವ್ಯಕ್ಕೆ ಒಂದು ಹೊಸ ಒಂದು ಹುಮ್ಮಸ್ಸನ್ನು ಉತ್ಸಾಹವನ್ನು ತುಂಬತಕ್ಕಂಥದ್ದು. ಗಾಳಿಯಲ್ಲೇ ಆ ಒಂದು ವಾತಾವರಣ ಅಂಥದ್ದು ಇತ್ತು. ಅದರಿಂದ ಆಗ ಅಸಹಜವಾಗಿಯೇ ಒಂದು ನವೋದಯ ಕಾವ್ಯದ ರೀತಿಯಲ್ಲಿ ಬರೆಯುವಾಗ ಒಂದು ಇದು ಸಿಕ್ತು.

0: ಕನ್ನಡ ನಾಡು ನುಡಿಯ ಘನತೆಗೆ ಸ್ವಲ್ಪವೂ ಧಕ್ಕೆ ಬರದಂಗ ಸದಾ ಹೋರಾಟ ಮಾಡ್ತಾ ಇದ್ದ ಕನ್ನಡದ ದೊಡ್ಡಪ್ಪ ಸಾಹಿತಿ ಪತ್ರಕರ್ತ ಪಾಟೀಲ ಪುಟ್ಟಪ್ಪ. ದಿನದ ಪ್ರಸಾರ ಆರಂಭವಾದಾಗಿನಿಂದ ಮುಕ್ತಾಯದವರೆಗೆ ಧಾರವಾಡ ಆಕಾಶವಾಣಿಗೆ ಕಿವಿಯಾಗಿರ್ತಿದ್ದ ಪಾಪು ಅವರಿಗೆ ಧಾರವಾಡ ಆಕಾಶವಾಣಿ ಅಂದ್ರ ಎಲ್ಲಿಲ್ಲದ ಅಭಿಮಾನ.
1: ಬಹಳ ಜನಗಳಿಗೆ ತಿಳುವಳಿಕೆಯನ್ನ, ಅವರ ಜ್ಞಾನದ ತಿಳುವಳಿಕೆಗಳನ್ನ ವಿಸ್ತಾರ ಮಾಡಿದೆ, ಮನರಂಜನೆ ಒದಗಿಸಿಕೊಟ್ಟಿದೆ ಮತ್ತು ತಿಳುವಳಿಕೆ ನೀಡಿದೆ. ಒಂದು ಪ್ರಸಾರ ಮಾಧ್ಯಮ ಮಾಡತಕ್ಕಂಥ ಕೆಲಸ ಇವೇ ಮೂರು: ಜನರಿಗೆ ತಿಳುವಳಿಕೆ ಕೊಡೋದು, ಪ್ರಸನ್ನತೆ ತರೋದು ಮತ್ತು ಅವರ ತಿಳುವಳಿಕೆ ಕ್ಷಿತಿಗಳನ್ನು ವಿಸ್ತಾರ ಮಾಡೋದು, ಜನಗಳನ್ನು ಸಮೀಪಕ್ಕೆ ತರೋದು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಆಕಾಶವಾಣಿಯಲ್ಲಿ ಏನು ಬಂದರೂ ಅದನ್ನು ನಾನು ಕೇಳ್ತೇನೆ.
0: ಮುಂಬೈ ಆಕಾಶವಾಣಿಯೊಳಗ ಕನ್ನಡದ ಕೈಂಕರ್ಯ ಮಾಡ್ತಾ ನಂತರ ಧಾರವಾಡ ಆಕಾಶವಾಣಿಗೆ ಬಂದು ವಿಶೇಷ ಕಾರ್ಯಕ್ರಮ ನಾಟಕಗಳನ್ನು ನಿರ್ಮಾಣ ಮಾಡಿ ಧಾರವಾಡ ಆಕಾಶವಾಣಿಯ ಇತಿಹಾಸದೊಳಗ ಅಜರಾಮರರಾಗಿ ನಿಂತವರು ನಾನಿ ಕಾಕಾ ಎನಿಸಿಕೊಂಡ ಎನ್ಕೆ ಕುಲಕರ್ಣಿ. ಎನ್ಕೆ ಅವರು ಬರೆದ ಈ ಕವಿತೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ನಿರಂತರವಾಗಿ ಪ್ರಸಾರ ಆಗ್ತದೆ.

0: ವೈದ್ಯಕೀಯ ಕ್ಷೇತ್ರದೊಳಗ ಅಪಾರ ಸೇವೆ ಮಾಡ್ತಾ ತಮ್ಮ ನಿರ್ಭಿಡೆಯ ನುಡಿಗಳಿಂದ ಸಾರ್ವಜನಿಕರೊಳಗ ಆರೋಗ್ಯ ಜಾಗೃತಿಯನ್ನ ಮೂಡಿಸ್ತಾ ಜನಪ್ರಿಯರಾಗಿದ್ದ ವೈದ್ಯ ಡಾಕ್ಟರ್ ಸರ್ಜ ನಾಗಲೋಟಿ ಮಠ.
1: ಚಟ ಅನ್ನೋ ಶಬ್ದ ನಮ್ಗೆ ಗುರ್ತೈತಿ. ಯಾವುದೋ ಒಂದು ಕೆಲಸ ಪದೇ ಪದೇ ಮಾಡಕ್ ಹದ್ದೀವಿ ಅಂತಂದ್ರೆ ಅದಕ್ಕೆ ಚಟ ಆತೀವಿ. ಈ ಚಟ ಏನಾರ ಒಂದು ದುಷ್ಪರಿಣಾಮ ಮಾಡಕ್ ಹೈತು ಅಂತಂದ್ರೆ ಅದಕ್ಕೆ ದುಶ್ಚಟ ಆತೀವಿ. ಈ ದುಶ್ಚಟ ಇನ್ನೂ ಜಾಸ್ತಿ ಆಗಿ ಭಾಳ ಹಾನಿಯಾಗುವಂಥ ಪರಿಸ್ಥಿತಿ ಬತ್ತು ಅಂತಂದ್ರೆ ಅದಕ್ಕೆ ವ್ಯಸನ ಆತೀವಿ. ಮುಂದೆ ಈ ವ್ಯಸನ ಯಾವ ಬೆಳೆಸ್ಕೊಂಡಿರ್ತಾನೋ ಅವ ವ್ಯಸನಿ ಅಕ್ಕನ. ಇದಕ್ಕೆ ಒಂದು ಕಾರಣ ಐತಿ ಅಂತ ಏನೇನು ಇಲ್ರಿ. ಈ ಮನುಷ್ಯಾಗ ವ್ಯಸನ ಬರಬೇಕಾತು ಅಂತಂದ್ರೆ ಒಂದನೇದು ಏನೋ ಅವನದು ಮನಸ್ಸು ಕೆಟ್ಟಿರ್ತತಿ, ಒಂಥರ ಅವ ಡಿಪ್ರೆಸ್ ಆಗಿರ್ತಾನು. ಹಿಂಗೆ ಆದ ಹೊತ್ತಿನಾಗ ಯಾರೋ ಒಬ್ರು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರ,
2: ರಾಷ್ಟ್ರ ಧರ್ಮ ನಮ್ಮೆಲ್ಲರಿಗೊಂದೇ ಎಂದು ಅರಿತು ಬನ್ನಿ
0: ಅನ್ನೋ ಕೂಗಿಗೆ ತಮ್ಮ ಉಸಿರನ್ನೇ ನೀಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಧ್ವನಿ ನಮ್ಮ ಧ್ವನಿ ಭಂಡಾರದ ಅತ್ಯಮೂಲ್ಯ ಧ್ವನಿ.
3: ಮುಸ್ಕೋ ಆಜ್ ಕ್ಯಾ ಕರ್ನಾ ಹೈ ವೋ ಮುಸ್ಕೋ ಕೋ ದೇಖ್ನಾ ಹೈ ಅಗರ್ ಮೇ ಹಿಂದೂಸ್ತಾನ್ ರೂಪಿ ಗಜರಾಜ್ ಹೈ ಉಸ್ಕೋ ಮೇ ಇಸ್ ವಾಸನಾ ಮೇ ಸೇ ಛುಡಾನಾ ಚಾಹತಾ ಹೂ ತೋ ಮುಸ್ಕೋ ಕ್ಯಾ ಕರ್ನಾ ಚಾಹಿಯೆ ತೋ ಮುಸ್ಕೋ ತೋ ಈಶ್ವರ್ ಕಾ ಸಹಾರಾ ಹೀ ಮಿಲ್ನಾ ಚಾಹಿಯೆ, ಈಶ್ವರ್ ಸೇ ಮಾಂಗ್ನಾ ಚಾಹಿಯೆ.
0: ವಿಜ್ಞಾನದ ದರ್ಶನ ಮಾಡಿಸಿ ವೈಜ್ಞಾನಿಕ ಸಂಗತಿಗಳನ್ನು ತಿಳಿಸಿ ಹೇಳಿ ಅಗಾಧ ಪರಿಣಾಮ ಬೀರಿದ ರಾಮನ್ ಪರಿಣಾಮದ ಸಿವಿ ರಾಮನ್ ಅವರ ಧ್ವನಿ ಈ ಯುಗದ ಅಗಾಧ ಧ್ವನಿ.
4: ಇಟ್ ಇಸ್ ಸ್ಕೇರ್ಸ್ಲಿ ಪಾಸಿಬಲ್ ಟು ಸ್ಪೀಕ್ ಆಫ್ ಬುಕ್ಸ್ ದಟ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಒನ್ ವಿದೌಟ್ ಫೈಂಡಿಂಗ್ ಒನ್ ಸೆಲ್ಫ್ ಎಂಗೇಜ್ಡ್ ಆನ್ ಆನ್ ಆಟೋಬಯೋಗ್ರಾಫಿಕಲ್ ಎಸೇ ಆಫ್ ಎ ಸಾರ್ಟ್. ಎ ಮ್ಯಾನ್ಸ್ ಔಟ್ಲುಕ್ ಆನ್ ದಿ ಪ್ರಾಬ್ಲಮ್ಸ್ ಆಫ್ ಲೈಫ್ ಈಸ್ ನೆಸೆಸರಿಲಿ ಮೋಲ್ಡೆಡ್ by the influences to which he has been subject and especially by the influences brought to bear on him when at an impressionable age. The share which books have had in shaping his mental outlook and ultimately also his career in life is, I fancy, a highly variable one and to no small extent dependent on a person's environment at home and at school in his early days.
0: ಇನ್ನ ಕನ್ನಡ ಚಿತ್ರರಂಗದ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಹುಬ್ಬಳ್ಳಿ ಧಾರವಾಡಕ್ಕೂ ಅವಿನಾಭಾವ ಸಂಬಂಧ. ಅಣ್ಣ ಅವರ ಸವಿದನಿ ಸವಿ ಹಾಡುಗಳಿಗೆ ಕೊರತೆನ ಇಲ್ಲ ಧಾರವಾಡ ಆಕಾಶವಾಣಿಯ ಧ್ವನಿ ಭಂಡಾರದೊಳಗ.
5: ನನ್ನ ಒಂದು ನೀವು ಕಂಡ ಹಾಗೆ ವೀರಣ್ಣ ಅವರು ಡ್ರಾಮಾ ಕಂಪನಿಯಲ್ಲಿ ನೋಡಿದೆ ನಮ್ಮ ಅಪ್ಪಾಜಿ ಜೊತೆ. ಅಲ್ಲಿ ಒಂದು 12-13 ವರ್ಷ ಹೆಚ್ಚು ಕಮ್ಮಿ ನಮಗೆ ನಾಟಕದ ಕಂಪನಿಗಳಲ್ಲಿದ್ದೆ. ಈಗಾಗಲೇ ಸಿನಿಮಾ ರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 24 ವರ್ಷ ಆಯ್ತು. ನಾವು ನರಸಿಂಹರಾಜ್ ಅವರೆಲ್ಲ ಒಟ್ಟಿಗೆ ಹೋಗಿದ್ದು ಅಲ್ವೇ. ಅಲ್ಲಿಂದ ಈಚೆಗೆ ಏನಪ್ಪ ಬಣ್ಣ ಬಳ್ಕೊಂಡು ಕುಣಿದಿರೋದೊಂದು ಬಿಟ್ರೆ ಬೇರೆ ಯಾವ ವಿಧದಲ್ಲಿ ನಾವು ದೊಡ್ಡವರಾಗಿದ್ದೀವಿ ಅಂತ ಇವತ್ತಿಗೂ ನನಗೆ ಅದು ಬಗೆ ಹರಿಸಲಾರದಿದ್ದಂತಹ ಪ್ರಶ್ನೆ ಅದು. ಪ್ರತಿ 3-3 ಕೋಟಿ ಕನ್ನಡಿಗರು ಅಂತ ಯಾರಿದಾರೋ, ಯಾರನ್ನ ನಾನು ನನ್ನ ಒಂದು ಆತ್ಮೀಯ ಬಂಧುಗಳು ಅಂತ ನಾನು ತಿಳ್ಕೊಂಡಿದ್ದೀನೋ ಅವರುಗಳು ಕೂಡ ಅಷ್ಟರ ಮಟ್ಟಿಗೆ ಇವನು ಒಬ್ಬ ನಮ್ಮ ಅಣ್ಣ ತಮ್ಮನೋ ಅಥವಾ ನಮ್ಮ ಮಗನೋ ಅನ್ನೋಂತಹ ಭಾವನೆಗಳು ಅವ್ರು ಹೇಗೆ ಇಟ್ಕೊಂಡಿದಾರೋ ಅದು ಇವತ್ತಿನವರೆಗೂ ಹಾಗೆ ನಡ್ಕೊಂಡ್ ಬಂದಿದೆ.
0: ಸರಿಗಮ ನದಿಯನ್ನ ತೇಲಿ ಬಿಡ್ತಾ ಸಾಹಿತ್ಯ ಸಿರಿಯನ್ನ ಶ್ರೋತೃಗಳ ಉಡಿಗೆ ಒಪ್ಪಿಸ್ತಾ ಅಮೃತ ಕ್ಷಣಗಳ ಆಹ್ಲಾದ ಪಡೆದಿರೋ ಧಾರವಾಡ ಆಕಾಶವಾಣಿ ಸಾಹಿತ್ಯ ಸಂಗೀತ ಸಂಸ್ಕೃತಿಯ ನಿಧಿ. ಈ ನಿಮ್ಮ ಧಾರವಾಡ ಆಕಾಶವಾಣಿ ನಾದ ಲೀಲೆಯೊಂದಿಗೆ ಬೆರೆತ ಕನ್ನಡದ ಸೆಲೆಯ ಐಸಿರಿ.

0: ಧಾರವಾಡದ ಅದ್ಭುತ ಸಾಹಿತ್ಯವನ್ನ ಅರಗಿಸಿಕೊಂಡು, ಧಾರವಾಡದ ಅಮೋಘ ಸಂಗೀತವನ್ನ ಅಡಗಿಸಿಟ್ಟುಕೊಂಡು ಮುನ್ನಡೀತ 75 ವಸಂತಗಳನ್ನ ಪೂರೈಸಿ 76ರ ಸಂಭ್ರಮದೊಳಗ ವಿಜೃಂಭಿಸ್ತಾದ ಅಮೃತ ವಾಹಿನಿಯ ಆನಂದದ ಖಣಿ, ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ.
1: ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್.
0: ಪ್ರಸ್ತುತಿ ನೆರವು ಕೆ ಶಿವರಾಜ್ ಹಾಗೂ ನವೀನ್ ಮಹಾಲೆ. ಧ್ವನಿ ಹೇಮಂತ್ ಕುಮಾರ್ ಬೆಳ್ಳಿ.

ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಆತ್ಮೀಯ ಕೇಳುಗರೆ,
2: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
1: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
2: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನ.
2: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
3: ಮೂಕಿ ಸಿನಿಮಾ ಟಾಕಿ ಸಿನಿಮಾ ಜಗದ ಜನರಂಜನೀಯ.
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
5: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಎನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836.

ಕೇಳುಗರೆ, ಇಂದು ಬೆಳಗ್ಗೆ 9:30 ಸಿನೆಕ್ವಿಜ್ ನಂದನ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್. ನೀವು ಕರೆ ಮಾಡಲು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಅಥವಾ 244-344-16. ನಮ್ಮ ಎಸ್ಟಿಡಿ ಕೋಡ್ ಸಂಖ್ಯೆ 0836.

ಇಂದು ಬೆಳಗ್ಗೆ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್, ಪ್ರಸ್ತುತಿ ರಾಖಿ ಹಾನ್ಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. 11:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಣಚಿನ ಮರಡಿಯ ತಿಪ್ಪಯ್ಯ ಗುರುಲಿಂಗಯ್ಯ ಮಠಪತಿ ಹಾಗೂ ಮೇಳದವರಿಂದ ಸಣ್ಣಾಟ, ತಾರಾ ಬಲವಂತ ಸಂವಾದ ಸನ್ನಿವೇಶ ಕೇಳುವಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:10.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
2: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೊರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
1: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
2: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
1: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
2: ಸಂಪರ್ಕಿಸಿ
3: 9848-5624-2. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcin.co.in and take the first step toward the blue.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15.
8: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ.

0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
1: ಸಿನಿಮಾ ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ಆಕಾಶವಾಣಿ ಧಾರವಾಡ. ಈಗ ಜ್ಯೋತಿ ಆರ್ ಕೂಡ್ಲಿಗಿ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಪುರಂದರದಾಸರ ಕೃತಿ ಕೇಳೋಣ.

0: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
1: ಈಗ ಡಾಕ್ಟರ್ ದರಾ ಬೇಂದ್ರೆ ಅವರ ರಚನೆ

ಇದುವರೆಗೆ ಜ್ಯೋತಿ ಆರ್ ಕೂಡ್ಲಿಗಿ ಅವರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಾಖಂಡಕಿ ಕೃಷ್ಣದಾಸರ ಕೃತಿ ಕೇಳೋಣ ಸಮೂಹಗಾನದಲ್ಲಿ.

0: ನಲ್ಮೆಯ ಕೇಳುಗರೆ,
1: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
0: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
1: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
0: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
1: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
2: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
0: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
1: ವಚನಾಮೃತ ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ
0: ವಚನಾಮೃತ.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಶ್ರೋತೃ ಬಾಂಧವರೇ, ಇದೀಗ ಸಿನೆ ಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ஆமா.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನೂನ ಫೀಸ್ ನದ್ದು
5: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಸಿನೆಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್.

0: நல்மைய
1: ಆತ್ಮೀಯ ಕೇಳುಗರೆ, ಸಿನಿಕ್ವಿಜ್ ನಂದನ ಕಾರ್ಯಕ್ರಮದ ಮೂಲಕ ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿಕ್ವಿಜ್ ನಂದನ ಇದು ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕೆ ನಾನು ನಿಮ್ಮ ರೇಡಿಯೋದಲ್ಲಿ ಬಂದ್ ಕೂತ್ಕೊಂಡಿದ್ದೀನಿ. ಈಗ ಮತ್ತೆ ನನ್ನ ಮಾತುಗಳನ್ನ ಕೇಳಲಿಕ್ಕೆ ನೀವು ಕೂಡ ರೇಡಿಯೋದ ಮುಂದೆನೆ ಕೂತ್ಕೊಂಡಿದ್ದೀರಿ. ನನ್ನ ಜೊತೆ ತಾಂತ್ರಿಕ ಸಹಾಯ ಮಾಡ್ತಾ ಇದ್ದಾರೆ ಉಮೇಶ್ ತಳವಾಯಿ ಮತ್ತು ಜಿತೇಂದ್ರ ಮಿಟ್ಬಾಂಕರ್. ಜೊತೆಗೆ ಸಹಕಾರ ನೀಡಲಿಕ್ಕೆ ನನ್ನ ಜೊತೆಗಿದ್ದಾರೆ ಅಪೂರ್ವ ಕುಲಕರ್ಣಿ ಅವರು. ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

0: ಕೇಳುಗುರೆ ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ ನಮಸ್ತೆ.
1: ಹಲೋ, ನಾಗೇಶ್ ತರ್ಲಗಟ್ಟಿ ಅಂತ ಮಾತಾಡಿದ್ರಿ, ಹುಬ್ಬಳ್ಳಿಯಿಂದ.
0: ನಾಗೇಶ್?
1: ಹ್ಞೂ.
0: ನಾಗೇಶ್ ಅವ್ರೆ, ನಿಮಗೀಗ ಒಂದು ಪ್ರಶ್ನೆ
1: ಹೇಳ್ರಿ. ಹೇಳ್ರಿ.
0: ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವುದು?
1: ಆಪರೇಷನ್ ಜಕ್ಪಟ್ನಲ್ಲಿ ಸೇಡಿ 99.
0: ಅಲ್ಲ, ಬೇರೆ ಕರೆ ನೋಡೋಣ.
1: ಓಕೆ.
0: ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ
2: ಹಲೋ
0: ನಮಸ್ತೆ, ಯಾರು ಮಾತಾಡುದ್ರಿ?
2: ನಮಸ್ಕಾರ, ನಾವು ಗದಗದಿಂದ ಪರಶುರಾಮ್ ಹಬೀಬ್ ಅಂತ ಹೇಳಿ.
0: ಪರಶುರಾಮ್, ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವುದು?
2: ಕನ್ನಡದ ಮೊದಲ ಬಾಂಡ್ ಚಿತ್ರ
0: ಗೊತ್ತಾಗ್ತಾ ಇಲ್ವಾ?
2: ಇಲ್ಲ ಮೇಡಮ್.
0: ಮುಂದಿನ ಕರೆ ನೋಡೋಣ ಹಾಗಿದ್ರೆ. ಹಲೋ ನಮಸ್ತೆ.
3: ಹಲೋ
0: ನಮಸ್ಕಾರ, ಯಾರು ಮಾತಾಡುದು?
3: ದಾವಣಗೆರೆಯಿಂದ ಲೀಲಾ ಅಂದ್ಬಿಟ್ಟು.
0: ಲೀಲಾ, ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವುದು?
3: ಹಾಂಗ್ಕಾಂಗಿನಲ್ಲಿ ಏಜೆಂಟ್ ಅಮರಿ. ಹೌದಾ ಮೇಡಮ್? ಹಾಂಗ್ಕಾಂಗಿನಲ್ಲಿ ಏಜೆಂಟ್ ಅಮರಿ.
0: ಇಲ್ಲಪ್ಪ, ಇಲ್ಲ. ಹಲೋ ನಮಸ್ತೆ.
4: ಹಲೋ ಮೇಡಮ್.
0: ಹಾ, ಯಾರು ಮಾತಾಡುದ್ರಿ?
4: ಹಲೋ
0: ಹಲೋ, ಯಾರು ಮಾತಾಡುದ್ರಿ?
4: ನಾನು ಧಾರವಾಡದಿಂದ ಮೇಡಮ್.
0: ಧಾರವಾಡದಿಂದ?
4: ಮಾಂತೇಶ್ ಅಂತ ಹೇಳ್ರಿ. ಮಾಂತೇಶ್ ಹೇಳ.
0: ಮಾಂತೇಶ್ ಅವರು, ನಿಮ್ ಧ್ವನಿ, ನಿಮ್ಮ ಹೆಸರು.

0: ಸರ್ ಹೇಳಲಿಕ್ಕೆ ಎಷ್ಟೊತ್ತು ಮಾಡಿದ್ರಲ್ಲ ಯಾಕೋ
1: ನನ್ನ ಲೈಫ್ ನಲ್ಲಿ ಫಸ್ಟ್ ಫೋನ್ ಹಚ್ಚಿದ್ದೀವಿ ಮೇಡಮ್.
0: ಹೌದಾ?
1: ನಾವು
0: ಹೌದಾ, ಇರ್ಲಿ ಅದು ಹೇಳೋದಲ್ಲ. ಈಗ ನೀವು ಮಹಾಂತೇಶ್ವರಿಗೆ ನಾವು ಒಂದು ಪ್ರಶ್ನೆ ಕೊಡ್ತಾ ಇದೀವಿ.
1: ಹೇಳಿ ಮೇಡಮ್.
0: ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವುದು?
1: ಆಪರೇಷನ್ ಡೈಮಂಡ್ ರಾಕೆಟ್.
0: ಅಲ್ಲ ರೀ, ಸಾರಿ. ಹಲೋ, ನಮಸ್ತೆ.
2: ಹಲೋ ಮೇಡಮ್,
0: ಯಾರು ಮಾತಾಡೋದು? ಸುಮಿತ್ರಾ. ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವುದು? ಅಲ್ಲ. ಹಲೋ ಹಲೋ, ನಮಸ್ತೆ.
3: ಹಲೋ
0: ನಮಸ್ತೆ, ರೇಡಿಯೋ ಸ್ವಲ್ಪ ದೂರ ಇಡಿ.
3: ಹಾ,
0: ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವುದು? ಮೊದಲ ಬಾಂಡ್ ಚಿತ್ರ. ಅಲ್ಲ. ಹಲೋ ನಮಸ್ತೆ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ. ಯಾರು ಮಾತಾಡೋದು?
1: ನಮಸ್ತೆ, ನಾವು ಕಲ್ಲಪ್ಪ ಅಂತ ಹೇಳಿ ಧಾರವಾಡದಿಂದ. ಧಾರವಾಡದಿಂದ
0: ಕಲ್ಲಪ್ಪ ಅವರೇ, ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವುದು?
1: ರಾಜಕುಮಾರ್ 99 ಬಾಂಡ್.
0: ಅಲ್ಲ ಅಲ್ಲ ಅಲ್ಲ.
1: ನಮಸ್ತೆ.
0: ಹಲೋ
4: ಹಲೋ ಮೇಡಮ್,
0: ನಮಸ್ತೆ. ಕನ್ನಡದ ಮೊದಲ ಬಾಂಡ್ ಚಿತ್ರ ಯಾವ್ದು ಅಂತೇಳಿ ಉತ್ತರ ಹೇಳೋರು ಯಾರು ಅಂತ?
4: ಉಮೇಶ್ ಮೇಡಮ್.
0: ಅಲ್ಲ, ಜೇಡರಬಲಿನು ಉತ್ತರ ಸರಿಯಾಗಿ ಹೇಳಿದ್ರಿ, ನಿಮ್ ಹೆಸರು ಹೇಳ್ಬಿಟ್ರಿ, ಕರೆಕ್ಟ್ ಆಯ್ತು ನೋಡ್ರಿ ಉಮೇಶ್. ಜೇಡರಬಲಿ ಕನ್ನಡದ ಮೊದಲ ಬಾಂಡ್ ಚಿತ್ರ. ಈ ಚಿತ್ರದೊಳಗೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಜಯಂತಿ ಅವರು ನಟಿಸಿದ್ರು, ಕೆ ಎಸ್ ಅಶ್ವಥ್, ನರಸಿಂಹರಾಜು, ಉದಯ್ ಕುಮಾರ್ ಅವರು ಕೂಡ ಮುಖ್ಯ ಪಾತ್ರಗಳನ್ನ ನಿರ್ವಹಿಸಿದ್ರು. 1968 ಬಿಡುಗಡೆಯಾದ ಪತ್ತೇದಾರಿ ಸಾಹಸಮಯ ಕಥೆಯನ್ನ ನಿರ್ದೇಶನ ಮಾಡಿದವರು ದೊರೈ ಭಗವಾನ್ ಅವರು. ಈಗ ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ
4: ಮೇಡಮ್? ಸಿರಿತನ ಬೇಕೆ ಬಡತನ ಸಾಕೆ, ಮನಮೆಚ್ಚಿದ ಮಡದಿ.
0: ಮನಮೆಚ್ಚಿದ ಮಡದಿ, ಮನಮೆಚ್ಚಿದ ಮಡದಿ ಒಳಗೆ ಸಿರಿತನ. ಓಕೆ, ಗೀತೆಯನ್ನ ಕೇಳ್ಬಿಡೋಣ. ಅಭಿನಂದನೆಗಳು ನಿಮ್ಗೆ. ಗೀತೆಯನ್ನ ಕೇಳಿ.
4: ನಮಸ್ತೆ ಮೇಡಮ್.
0: ನಮಸ್ತೆ.

0: ಹೊರೆಯಿಡಬೇಕೆ ನನ್ನ ದೊರೆ ನನ್ನ ದೊರೆ ನನ್ನ ದೊರೆ ನನ್ನ ದೊರೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸಿನಿ ಕ್ವಿಜ್ ನಂದನದ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ತೆ, ಯಾರು ಮಾತಾಡೋದು? ಹಲೋ ಹಲೋ
5: ಹಲೋ ರೀ.
4: ಹಲೋ, ಯಾರು ಮಾತಾಡೋದ್ರಿ?
5: ನಾವು ಕಲ್ಲಪ್ಪ ಅವ್ರು ಮಾತಾಡೋದ್ರಿ.
4: ಕಲ್ಲಪ್ಪ ಅವರು ಈಗ ಮಾಡಿದ್ರಲ್ಲ ಅವರ?
5: ಹೌದ್ರಿ.
4: ಹಾ, ಕಲ್ಲಪ್ಪ ಅವರು ಏನು ಅಷ್ಟು ಇಂಟ್ರೆಸ್ಟ್ ಈ ಪ್ರೋಗ್ರಾಮ್ ಅಂದ್ರೆ?
5: ನಿಮ್ ಚೋಳಿನ ಸರಿಗೆ ನಮ್ಗೆ ಬಹಳ ಅನನ್ಯ ಪ್ರಿಯಮ್ ರೀ.
4: ಹೌದಾ? ಇರ್ಲಿ, ಈಗ ನಮ್ಮ ಸಿನಿ ಕ್ವಿಜ್ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ನಿಮಗೆ ಕೇಳ್ತೀನಿ. ಕನ್ನಡದ ಮೊದಲ ಕಲರ್ ಚಿತ್ರ ಯಾವುದು?
5: ಕಲರ್ ಚಿತ್ರ ಪಂದೆ ಬಳ್ಳಿ ಹೂಗಳು.
4: ಅಲ್ಲ, ತಪ್ಪು ಉತ್ತರ. ಹಲೋ ಹಲೋ, ನಮಸ್ತೆ ನಮಸ್ತೆ.
6: ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠ ರಾಯಬಾಗ್ ತಾಲೂಕು ಮುಗುಳ್ಕೋದಿಂದ ಮಾತಾಡಿದ್ರಿ.
4: ಶಿವಲಿಂಗಯ್ಯ, ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಿರಾ. ನಿಮ್ಮ ಪ್ರಶ್ನೆ, ಕನ್ನಡದ ಮೊದಲ ಕಲರ್ ಚಿತ್ರ ಯಾವುದು?
6: ಕನ್ನಡದ ಮೊದಲ
4: ಕಲರ್ ಚಿತ್ರ.
6: ಕಲರ್ ಚಿತ್ರ ರೀ ಮೇಡಮ್? ಕನ್ನಡ ಬಣ್ಣದ ಚಿತ್ರ ಬಾಯಲ್ಲಿ ಐತ್ರಿ, ನಮ್ಗೆ ಬರ್ತಾ ಇಲ್ಲ ರೀ.
4: ಮತ್ತೊಬ್ರು ಬಾಯಲ್ಲಿ ಬರತ್ತಾ ಅಂತ ನೋಡ್ಬಿಡೋಣ.
6: ಹೀರೋ ಯಾರು ಹೇಳ್ರಿ?
4: ಅಲ್ಲ, ಮತ್ತೆ ಈಗ ಬೇಡ, ಬೇರೆಯವ್ರನ್ನ ಕೇಳ್ತೀನಿ. ಒಂದು
6: ಅಮರ ಶಿಲ್ಪಿ ಜಕಣಾಚಾರ್ಯ.
4: ಕರೆಕ್ಟ್ ಶಿವಲಿಂಗಯ್ಯ, ಅಮರ ಶಿಲ್ಪಿ ಜಕಣಾಚಾರಿ ಕನ್ನಡದ ಮೊದಲ ಕಲರ್ ಚಿತ್ರ.
6: ಹೌದು ಮೇಡಮ್.
4: ನಾಯಕ ಯಾರಾಗಿದ್ರು ಅಂತ ಗೊತ್ತಾ?
6: ಇಲ್ರಿ ಮೇಡಮ್.
4: ಕಲ್ಯಾಣ್ ಕುಮಾರ್. ಕಲ್ಯಾಣ್ ಕುಮಾರ್, ಕಲ್ಯಾಣ್ ಕುಮಾರ್. ಹಾ, ಅವ್ರ ಜೊತೆಗೆ ಬಿ ಸರೋಜಾದೇವಿ, ಉದಯ್ ಕುಮಾರ್, ವಿ ನಾಗಯ್ಯ ಇವರೆಲ್ಲರೂ ನಟಿಸಿದ್ರು. 12ನೇ ಶತಮಾನದ ಹೊಯ್ಸಳ ಶಿಲ್ಪಿ ಜಕಣಾಚಾರ್ಯ ಅವ್ರ ಬಗ್ಗೆ ಈ ಚಿತ್ರ. ಹಾ, 1964ರಲ್ಲಿ ಚಿತ್ರ ಬಿಡುಗಡೆಯಾಗಿತ್ತು. ನಿರ್ದೇಶನವನ್ನ ಬಿ ಎಸ್ ರಂಗ ಅವ್ರು ಮಾಡಿದ್ರು. ಸೊ ಈಗ ಶಿವಲಿಂಗಯ್ಯ ಅವರು ಸರಿಯಾದ ಉತ್ತರವನ್ನ ಹೇಳಿದ್ದಾರೆ. ಅವರ ಮೆಚ್ಚಿನ ಗೀತೆ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದೀನಿ ಈಗ ನಾನು.
6: ಮೇಡಮ್ ರೀ, ನಿನ್ನೆ ಅಷ್ಟೇ ಅಂಬರೀಷ್ ಅವರ ಜನ್ಮದಿನ ಆಯ್ತ್ರಿ. ಇವತ್ತು ರಿಜಿಸ್ಟರ್ ರವಿಚಂದ್ರನ್ ಅವರ ಜನ್ಮದಿನ ರೀ. ಹಾಗಾಗಿ ಈಗ ತಾನೇ ಎಲ್ಲಾ ಕಡೆ ಅಡ್ಮಿಷನ್ ಆಗ್ತಾ ಇದ್ರು. ಹಾಗಾಗಿ ಚಿತ್ರ ಪ್ರೇಮ ಲೋಕ ಒಂದ್ ವಿಶೇಷ ಅಂದ್ರೆ ಎರಡು ಆ ಫಿಲ್ಮ್ ಇಬ್ರು ಅದಾರೆ ಸರ್ ಮೇಡಮ್ ರೀ. ಅದಕ್ಕಾಗಿ ಹಾಡಲ್ರಿ, ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಆ ಸಾಂಗ್ ಬೇಕ್ರಿ ಮೇಡಮ್.
4: ಸರಿ, ಗೀತೆಯನ್ನ ಕೇಳ್ಬಿಡೋಣ.
6: ಓಕೆ ಮೇಡಮ್.
4: ನಮಸ್ತೆ.
6: ಶುಭ ಮುಂಜಾವು.

0: ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ.
1: ಹೌದು ಸಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
3: ಸಿನಿ ಕ್ವಿಜ್ ನಂದನಾ, ಹಲೋ, ನಮಸ್ತೆ.
4: ಹಲೋ, ನಮಸ್ಕಾರ ಮೇಡಮ್.
3: ನಮಸ್ಕಾರ, ಯಾರು ಮಾತಾಡಿದ್ರಿ?
4: ಹುಬ್ಬಳ್ಳಿಯಿಂದ ಅಶೋಕ್ ಬೊಂಬ್ಲೆ ಅಂತ ಮಾತಾಡಿದ್ರಿ ಮೇಡಮ್.
3: ಹಾ ಅಶೋಕ್ ಅವರೇ, ಈಗ ನಾನು ಒಂದು ಸುಳಿವು ಹೇಳ್ತೀನಿ, ಅದಕ್ಕೆ ಉತ್ತರ ಹೇಳಬೇಕು ನೀವು.
4: ಓಕೆ ಮೇಡಮ್.
3: ಮಣಿರತ್ನಂ ಇಳೆಯರಾಜ, ಮಣಿರತ್ನಂ ಇಳೆಯರಾಜ, ಅನಿಲ್ ಕಪೂರ್, ಲಕ್ಷ್ಮಿ ಇವರೆಲ್ಲ ಸೇರಿದ್ರೆ ಒಂದು ಅದ್ಭುತ ಚಿತ್ರ ಸೃಷ್ಟಿಯಾಗುತ್ತೆ, ಯಾವುದು ಅಂತ?
4: ಲಕ್ಷ್ಮಿ ಮತ್ತ ಇವ್ರೆ ನಡೆಸಿದ್ದ
3: ಅನಿಲ್ ಕಪೂರ್.
4: ಅನಿಲ್ ಕಪೂರ್ ಇಳೆಯರಾಜ ಸಂಗೀತ
3: ಸಂಗೀತ ಮಣಿರತ್ನಂ ಅವರು ನಿರ್ದೇಶನ ಮಾಡಿದ್ದಾರೆ. ಇವರೆಲ್ಲರೂ ಸೇರಿ ಒಂದು ಚಿತ್ರನ ಸೃಷ್ಟಿ ಮಾಡಿದ್ರು, ಯಾವ ಚಿತ್ರ?
4: ಒಂದ್ ಮಿನಿಟ್ ಮೇಡಮ್. ಇಳೆಯರಾಜ
3: ವೇಳೆ ತುಂಬಾ ತಗೊಂಡ್ರಿ, ಮುಂದಿನ ಕರೆ ನೋಡ್ಲಾ?
4: ಆಗ್ತಾ ಇದೆ.
3: ಮುಂದಿನ ಕರೆ ತಗೊಳ್ತೀನಿ. ಹಲೋ,

0: ನಮಸ್ತೆ, ಯಾರನ್ನ ತೊಡೆದು?
1: ನಾ ಇಲ್ಲಿ ಬೇಲೂರಿಂದ ಷಣ್ಮುಖಪ್ಪ ಅಂತಾರೆ.
0: ಷಣ್ಮುಖಪ್ಪ ಅವ್ರೆ,
1: ಪಲ್ಲವೇನು ಪಲ್ಲವೇನು ಮೇಡಮ್ ಅವ್ರ?
0: ಏನ್ರಿ, ನಾ ಇನ್ನು ಷಣ್ಮುಖಪ್ಪ ಅವ್ರೆ ಅಂದ ಕೂಡಲೇನೆ ಪಲ್ಲವಿ ಅನು ಪಲ್ಲವಿ ಅಂತ ಹೇಳ್ಬಿಟ್ರಿ ಉತ್ತರನ.
1: ಅದೇ ಇರ್ಬೋದು ಅಂತ ಗೆಸ್ ಮಾಡ್ಕೊಂಡೆ.
0: ನಿಜವಾಗ್ಲು ಪಲ್ಲವಿ ಅನು ಪಲ್ಲವಿನೇ ಸರಿಯಾದ ಉತ್ತರ. 1983 ಬಿಡುಗಡೆ ಆದ ಈ ಚಿತ್ರ ಮಣಿರತ್ನಂ ಅವರ ಚೊಚ್ಚಲ ನಿರ್ದೇಶನದ ಪ್ರಣಯ ಚಿತ್ರ. ಅನಿಲ್ ಕಪೂರ್ ಅವರು ವಿಜಯ ಅಂತ ಹೇಳಿ ಆ ನಾಮದಿಂದ ಆ ಚಿತ್ರದಲ್ಲಿ ನಟಿಸಿದ್ರು. ಲಕ್ಷ್ಮಿ ಅವರಿಗೆ ಅನು ಅಂತ ಕರೀತಾ ಇದ್ರು. ಸೊ ಇದು ಅನು ಪಲ್ಲವಿ, ಪಲ್ಲವಿ ಅನು ಪಲ್ಲವಿ. ಈಗ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನ ಪ್ರಸಾರ ಮಾಡುವ ಹೊತ್ತು ಯಾವ ಗೀತೆ ಬೇಕು ತಮ್ಗೆ? ಹಂಗಲ್ಲ, ಈಗ ನಮ್ಮಲ್ಲಿ ಹೇಗಿದೆ, ಯಾರು ಈ ಪ್ರಶ್ನೆ ಕೇಳಿದಾಗ ಸರಿಯಾಗಿ ಉತ್ತರ ಹೇಳಿ ಇದನ್ನ ಹೇಳಿದಾಗ ಅವರು ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ಬೇಕು ಅಂತ ನಮ್ಮ ಅನಿಸಿಕೆ. ಪಲ್ಲವಿ ಅನು ಪಲ್ಲವಿ ಚಿತ್ರದ ಗೀತೆ, ಒಳ್ಳೆ ಗೀತೆ ಅದು. ಗೀತೆಯನ್ನ ಕೇಳ್ಬಿಡೋಣ ಹಾಗಿದ್ರೆ.
1: ನಮಸ್ತೆ
0: ನಮಸ್ತೆ.

0: हेलो हेलो,
1: हेलो
0: नमस्ते यार, मत उड़द्री। ನಿಮ್ದು ಡಿಸ್ಟರ್ಬೆನ್ಸ್ ಅದಲ್ರಿ ಸ್ವಲ್ಪ. ಈಗ ಹೊರಗಡೆ ಬಂದಿದ್ದೀರಾ? ಬಂದಿರಿ. ಹೌದಾ, ಇರ್ಲಿ. ಈಗ ಒಂದು ಧ್ವನಿ ಸುರುಳಿಯನ್ನ ನಾನು ಹಾಕ್ತೀನಿ, ಅದನ್ನ ಕೇಳಿ ಅದು ಯಾವ ಚಿತ್ರ ಅಂತ ಹೇಳಬೇಕು. ಹೇಳ್ತೀರಾ? ಕೇಳಿ.
2: ಇದೇನಿದು? ಆವಾಗಿಂದ ನೋಡ್ತಾ ಇದ್ದೀನಿ, ಇನ್ನೊಬ್ಳು ನೀರು ತುಂಬಿಸ್ಕೊಳ್ತಾ ಇದ್ರೆ ಮಿಕ್ಕವರೆಲ್ಲ ಏನ್ ಮಾಡೋದು?
3: ಸರ್ದಿ ಬಂದಾಗ ತುಂಬಿಸ್ಕೋತಾರೆ. ನೀವು ಸಿಸ್ಟಮ್ ಮಾಡಿರೋದು ಯಾಕಕ್ಕೆ?
2: ಅದು ನಿನಗೂ ಅನ್ವಯಿಸುತ್ತೆ. ಒಬ್ರಿಗೆ ಒಂದ್ ಸಲಕ್ಕೆ ಒಂದ್ ಬಿಂದಿಗೆ ನೀರು ಅಂತಿರೋದು, ಇನ್ನೊಬ್ಳೆ ನಾಕ್ ನಾಕ್ ಬಕೆಟ್ ತುಂಬಿಸ್ಕೊಂಡ್ರೆ ಆಮೇಲೆ ನೀರು ನಿಂತೋಗ್ಬಿಟ್ರೆ?
3: ಕಷ್ಟಪಟ್ಟು ನಮ್ಮಪ್ಪ ತೋರಿಸಿರುವ ಬಾವಿನ ಬೇಕಾದ್ರೂ ಸೇರ್ ತುಂಬಿಸ್ಕೊಳ್ಳಿ.
0: ಯಾವ ಚಿತ್ರ
1: ಮೇಡಮ್?
0: ಗೊತ್ತಾಗ್ಲಿಲ್ವಾ? ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
4: ಹಲೋ, ನಮಸ್ಕಾರ ರೀ ಮೇಡಮ್.
0: ಯಾರ್ ಮಾತಾಡಿದ್ರಿ?
4: ನಾವು ಹಿರಡಲ್ಲಿದ್ದ ನಿಂಗಪ್ಪ ಸಾಳ್ಯಾರ್ ಅಂತಾರೆ.
0: ನಿಂಗಪ್ಪ ಅವರು?
4: ಹ್ಞೂನ್ರಿ ಮೇಡಮ್.
0: ಹಾ, ಧ್ವನಿ ಸುರುಳಿ ಕೇಳಿದ್ರಾ?
4: ಗಣೇಶನ ಮದುವೆ ಏನ್ರಿ ಮೇಡಮ್?
0: ಕರೆಕ್ಟ್ ಹೇಳಿದ್ರಲ್ರಿ, ಗಣೇಶನ ಮದುವೆ ಚಿತ್ರದ ಧ್ವನಿ ಸುರುಳಿಯನ್ನ ನಾನು ಪ್ಲೇ ಮಾಡಿದ್ದೆ.
4: ಅನಂತನಾಗ್ ಅಂದ್ರಿ?
0: ಹೌದು.
4: ಹ್ಞೂನ್ರಿ.
0: ಅನಂತನಾಗ್ ಅವ್ರ ಜೊತೆಗೆ ಯಾರು ನಟಿಸಿದ್ರು?
4: ಅದು ನೆನಪಾಗ್ತಾ ಇಲ್ರಿ ಮೇಡಮ್.
0: ವಿನಯ ಪ್ರಸಾದ್ ಅವರು ಮತ್ತೆ? ಹೌದು, ಅನಂತನಾಗ್, ವಿನಯ ಪ್ರಸಾದ್, ಮುಖ್ಯಮಂತ್ರಿ ಚಂದ್ರು, ರಮೇಶ್ ಭಟ್ ಇವರೆಲ್ಲರೂ ನಟಿಸಿದ್ರು. ಗಲ್ಲಾಪೆಟ್ಟಿಗೆಯಲ್ಲಿ ಅತಿ ಯಶಸ್ಸನ್ನು ಗಳಿಸಿದ ಚಿತ್ರ ಇದು. 1990ರಲ್ಲಿ ಬಿಡುಗಡೆಯಾಗಿತ್ತು. ಫಣಿ ರಾಮಚಂದ್ರ ಅವರ ನಿರ್ದೇಶನ. ಮತ್ತೆ ಈಗ ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡೋಣ. ಯಾವ ಗೀತೆ ಬೇಕು ತಮ್ಗೆ?
4: ಸ್ಪರ್ಶ ಪಿಕ್ಚರ್ ಮೇಡಮ್.
0: ಸ್ಪರ್ಶ
4: ಬರೆಯದ ಮೌನದ ಕವಿತೆ ಹಾಡಾಗಿದೆ ಅಂತ.
0: ಓಕೆ, ಗೀತೆಯನ್ನ ಕೇಳ್ಬಿಡೋಣ. ನಮಸ್ತೆ.
4: ನಮಸ್ಕಾರ ಮೇಡಮ್.

0: ಕೇಳಿಗುರಿ, ನೀವು ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಪ್ರಿಯ ಕೇಳುಗರಿ, ನಿಮ್ಮ ಜೊತೆಗೆ ಒಂದು ಪೆನ್ನು ಮತ್ತು ಒಂದು ಪೇಪರ್ ಇಟ್ಕೊಳ್ರಿ. ನಾನು ಮುಂದಿನ ಪ್ರಶ್ನೆಯನ್ನು ಅದನ್ನು ಕೇಳೋಳಿದ್ದೀನಿ. ಒಂದು ಪೆನ್ನು ಮತ್ತು ಪೇಪರು ಇಟ್ಕೊಳ್ರಿ. ನಾನು ಅಕ್ಷರಗಳನ್ನು ಅದ್ರ ಬದಲಾಗಿ ಹೇಳ್ತೀನಿ, ಅದು ಯಾವ ಚಿತ್ರ ಅಂಥೇಳಿ ನೀವು ಹೇಳಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳೋಳಿದ್ದೀನಿ. ಯಾರು ಕರೆ ಮಾಡ್ತಾ ಇದ್ದಾರೆ ನೋಡ್ಬಿಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದ್ರಿ?
1: ವಿಜಯಪುರದಿಂದ ಭರತ್ ಕುಮಾರಿ ಮೇಡಮ್.
0: ಬಸ್ಮಿ ಅವ್ರ
1: ಭರತ್ ಕುಮಾರಿ ಮೇಡಮ್. ಭರತ್ ಕುಮಾರ್ ವಿಜಯಪುರದ್ರಿ.
0: ಭರತ್ ಕುಮಾರ್
1: ನೋಡ್ರಿ ಮೇಡಮ್.
0: ಓಕೆ, ಭರತ್ ಕುಮಾರ್ ಈಗ ಒಂದು ಗೀತೆ ಬರುತ್ತೆ, ಅದನ್ನ ಕೇಳಿ.
1: ಹೇಳ್ರಿ ಮೇಡಮ್. ಹಾಕಿ ನೋಡೋಣ.

0: ಕೇಳಿದ್ರಾ? ಹಲೋ,
1: ಕೇಳಿ ಮೇಡಮ್. ನಮ್ಗೆ ಗೊತ್ತಿಲ್ರಿ, ಮುಂದಿನ ಅವ್ರಿಗೆ ಯಾರಿಗಾದ್ರೂ ಕೇಳಿ ಮೇಡಮ್ ಅವ್ರಿಗೆ.
0: ಸರಿ ಭರತ್. ಹಲೋ ಹಲೋ
2: ಹಲೋ,
0: ನಮಸ್ತೆ. ಯಾರು ಮಾತಾಡೋದು?
2: ನಾವು ಹೊನ್ನಾಳಿಯಿಂದ ಅಕ್ಷತಾ ಅಂತ.
0: ಅಕ್ಷತಾ, ಈಗ ನಾನು ಪ್ರಸಾರ ಮಾಡಿದ ಗೀತೆಯನ್ನ ಕೇಳಿದ್ರಾ?
2: ಕೇಳಿದ್ವಿ.
0: ಹಾ ಸರಿ, ಇದು ಯಾವ ಚಿತ್ರದ ಗೀತೆ ಮತ್ತು ಯಾರ ಕಾದಂಬರಿ ಆಧಾರಿತ ಚಿತ್ರ ಅದು?
2: ಬೆಳ್ಳಿ ಮೋಡ.
0: ಅಲ್ಲ, ತಪ್ಪು. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
3: ಸಂಗೀತಾ ಬದಾಮಿ.
0: ಸಂಗೀತಾ ಬದಾಮಿಯಿಂದ ಮಾತಾಡ್ತಿದ್ದೀರಿ. ಸಂಗೀತಾ, ಈಗ ನಾನು ಒಂದು ಗೀತೆಯನ್ನ ಪ್ರಸಾರ ಮಾಡಿದ್ದೆ, ಕೇಳಿದ್ರಾ?
3: ಸಾಕ್ಷಾತ್ಕಾರ.
0: ಅಲ್ಲ, ತಪ್ಪು. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.

0: ಹಲೋ,
1: ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್.
0: ನಮಸ್ಕಾರ, ಶುಭ ಮುಂಜಾವು. ಮತ್ತೆ ನಾನು ಪ್ರಸಾರ ಮಾಡಿದ ಗೀತೆಯನ್ನು ಕೇಳಿದ್ರಾ?
1: ಕೇಳಿನ್ರಿ ಮೇಡಮ್. ಅದು ಪಿಕ್ಚರ್ ಹೆಸರು ಮೇಡಮ್ ಗೆಜ್ಜೆ ಪೂಜೆ.
0: ವಿಜಯ್ ಕುಮಾರ್ ಭಸ್ಮೆಯವರೇ, ಗೆಜ್ಜೆ ಪೂಜೆ ಚಿತ್ರದ ಗೀತೆ ಅದು. ಹೌದು, ಯಾರ ಕಾದಂಬರಿ ಆಧಾರಿತ ಚಿತ್ರ ಅದು?
1: ಅದ್ರ ಮೇಡಮ್ ಪುಟ್ಟಣ್ಣ ಕಣಗಾಲ್.
0: ಅಲ್ಲ, ಪುಟ್ಟಣ್ಣ ಕಣಗಾಲ್ ನಿರ್ದೇಶನ ಮಾಡಿದ್ರು, ಆದ್ರೆ ಕಥೆ ಯಾರ್ದು? ಕಾದಂಬರಿ ಆಧಾರಿತ ಚಿತ್ರ ಅದು, ಯಾರ್ದದು ಕಾದಂಬರಿ? ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ
2: ಹಲೋ ಮೇಡಮ್.
0: ನಮಸ್ತೆ ನಮಸ್ತೆ.
2: ಹುಬ್ಬಳ್ಳಿಯ ನವನಗರದಿಂದ ರೀ ಮೇಡಮ್ ಮಾತಾಡೋದು. ನನ್ನ ಹೆಸರು ಜವಾಹರ್ ಕನ್ನೂರ್ ಅಂತ ಹೇಳಿ.
0: ಹೇಳಿ
2: ಮೇಡಮ್. ಈಗ ಇದೀಗ ನೀವು ಪ್ರಸಾರ ಮಾಡಿದಿರಲ್ಲ ಗೆಜ್ಜೆ ಪೂಜೆ ಚಿತ್ರದ್ದು, ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ.
0: ತಪ್ಪು ಉತ್ತರ, ತ್ರಿವೇಣಿಯವರದಲ್ಲ ಕಥೆ. ಹಲೋ, ನಮಸ್ತೆ.
3: ನಮಸ್ಕಾರ ಮೇಡಮ್.
0: ಯಾರು ಮಾತಾಡಿದ್ರಿ?
3: ಎಂ ಕೆ ಇಂದಿರಾ ಅವ್ರದ್ರಿ.
0: ಎಂ ಕೆ ಇಂದಿರಾ, ಕರೆಕ್ಟ್. ಗೆಜ್ಜೆ ಪೂಜೆ ಕನ್ನಡದ ಖ್ಯಾತ ಲೇಖಕಿ ಎಂ ಕೆ ಇಂದಿರಾ ಅವರ ಕಾದಂಬರಿಯನ್ನು ಆಧರಿಸಿದ ಚಿತ್ರ ಅದು. ಈ ಜನಪ್ರಿಯ ಚಿತ್ರವನ್ನ ನಿರ್ದೇಶನ ಮಾಡಿದವರು ಪುಟ್ಟಣ್ಣ ಕಣಗಲ್, ಕಲ್ಪನಾ ಗಂಗಾಧರ್, ಬಾಲಕೃಷ್ಣ, ಆರತಿ, ವಜ್ರಮುನಿ, ಅಶ್ವಥ್ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ರು. ಮತ್ತೆ ಈಗ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡುವ ಹೊತ್ತು ಯಾವ ಗೀತೆ ಬೇಕು ತಮ್ಗೆ?
3: ಕೃಷ್ಣಾನಿ ಕುಣಿದಾಗ ಮೇಡಮ್. ಕೃಷ್ಣಾನಿ ಕುಣಿದಾಗ ಅಂತ ಇತ್ತು.
0: ಕೃಷ್ಣಾನಿ ಕುಣಿದಾಗ.
3: ಹೌದು ಮೇಡಮ್,
0: ಕೃಷ್ಣಾನಿ ಕುಣಿದಾಗ ಅನ್ನೋ ಗೀತೆ ಬೇಕು.
3: ಹೌದು ಮೇಡಮ್.
0: ಓಕೆ, ಪ್ರಸಾರ ಮಾಡೋಣ. ಅದೇ ಈ ರಾಧೆ ಜೀವ. ಓಕೆ, ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ತೆ.

0: ಕೇಳಿಗ್ರಿ, ಪೆನ್ನು ಪೇಪರು ಇಟ್ಕೊಂಡಿದ್ದೀರಲ್ಲ, ಮುಂದಿನ ಕರೆ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡುದ್ರಿ?
1: ರೇಣುಕಾ ಅಂತ ಅಂತೇಳಿ, ಬಾಳ್ಕೋಟೆ ಜಿಲ್ಲಾ ಶಿರೂರಿಂದ ರೀ.
0: ರೇಣುಕಾ, ನಾ ಈಗ ಅಕ್ಷರಗಳನ್ನ ಹೇಳ್ತೀನಿ, ಅದನ್ನ ಅದರ ಬದಲು ಮಾಡಿಕೊಂಡು ಯಾವ ಚಿತ್ರ ಅಂತ ಹೇಳಬೇಕು. ಅಕ್ಷರಗಳನ್ನ ಹೇಳ. ಯ, ಕ, ಪ, ವಿ, ನಾ, ರ.
1: ವೀರಪ್ಪ ನಾಯಕ ಅನ್ರಿ.
0: ಸರಿಯಾದ ಉತ್ತರ, ಸರಿಯಾದ ಉತ್ತರ.
1: ವೀರಪ್ಪ ನಾಯಕ.
0: ವೀರಪ್ಪ ನಾಯಕ. ರೇಣುಕಾ, ಮತ್ತೆ ಯಾವ ಗೀತೆನ ನಿಮ್ಗೋಸ್ಕರ ಪ್ರಸಾರ ಮಾಡೋಣ?
1: ಇದಾಗಿಂದ ಹಚ್ರಿ
0: ವೀರಪ್ಪ ನಾಯಕದ ಚಿತ್. ಹೌದಾ? ಸರಿ ಸರಿ ಸರಿ, ಪ್ರಸಾರ ಮಾಡೋಣ.
1: ಆಯ್ತ್ರಿ, ನಮಸ್ಕಾರ.
0: ನಮಸ್ಕಾರ.

0: हेलो,
1: हेलो, नमस्ते सुजाता
0: नमस्ते. सिनी क्विज नंदना यार ಮಾತಾಡೋದು.
1: ಅಂತ ಹೇಳ್ರಿ.
0: ಸುಜಾತಾ.
1: ಹ್ಞೂ ರೀ.
0: ಈಗ ಒಂದು ಗೀತೆ ಬರುತ್ತೆ, ಅದು ನುಡಿಯ ಮೊದಲ ಸಾಲು ಬರ್ತದೆ. ನೀವು ಆ ಗೀತೆ ಯಾವುದು ಅಂತ ಕಂಡುಹಿಡಿಬೇಕು.
1: ಹಾಂ,

0: ಯಾವ ಗೀತೆ? ನಮ್ಮಮ್ಮ ನಮ್ಮಮ್ಮ ಯಾವ ಚಿತ್ರದ್ದು?
1: ರವಿಚಂದ್ರನ್ ಅವ್ರದೈತ್ರಿ.
0: ಹ್ಮ್,
1: ಸಿನಿಮಾ ನೆನಪಿಲ್ಲ ಬರ್ರಿ ಮೇಡಮ್.
0: ಸಿನಿಮಾ ನೆನಪಿಲ್ಲ, ಆದ್ರೆ ಗೀತೆ ನಮ್ಮಮ್ಮ ನಮ್ಮಮ್ಮ ಅನ್ನೋದು ಹೌದು. ನಿಮಗೋಸ್ಕರ ಯಾವ ಗೀತೆನ ಪ್ರಸಾರ ಮಾಡೋಣ? ನಮ್ಮಮ್ಮ ನಮ್ಮಮ್ಮನೆ ಹಾಕೊಂಡ್ಬಿಡೋಣ. ಹೌದಾ, ಸರಿ. ಇದು ಪುಟ್ನಂಜ ಚಿತ್ರದ ಗೀತೆ. 1995 ಚಿತ್ರ ಬಿಡುಗಡೆ ಆಗಿತ್ತು. ರವಿಚಂದ್ರನ್, ಹೌದು, ರವಿಚಂದ್ರನ್, ಮೀನಾ, ಉಮಾಶ್ರೀ, ಲೋಕೇಶ್ ಅವರು ನಟಿಸಿದ್ರು. ಪುಟ್ಮಲ್ಲಿ ಪಾತ್ರಕ್ಕೆ ಉಮಾಶ್ರೀ ಅವರಿಗೆ ಅತ್ಯುತ್ತಮ ಪೋಷಕ ನಟಿಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿತ್ತು. ಹೌದು, ಗೀತೆನ ಕೇಳ್ಬಿಡೋಣ ಹಾಗಿದ್ರೆ.
1: ಹ್ಞೂ.

0: ಸಿನಿ ಕ್ವಿಜ್ ನಂದನಾ, ನಮಸ್ತೆ.
1: ಹಲೋ ರೀ ಮೇಡಮ್.
0: ಯಾರು ಮಾತಾಡಿದ್ರಿ?
1: ನಾವಿಲ್ಲಿ ಗಣಗಿ ಲೋಕಪ್ಪದಿಂದ ರಾಜ್ ಟೇವಾಲ್ ಅಂತ ಹೇಳಿ.
0: ಹಾ, ನಾನೀಗ ಮತ್ತು ಸುಳಿವು ಹೇಳ್ತೀನಿ ನಿಮ್ಗೆ, ಅದನ್ನ ಕೇಳಿ ನೀವು ಯಾವ ಚಿತ್ರ ಅಂತ ಹೇಳಬೇಕು. ಕದನವನ್ನ ಹೀಗೆಯೂ ಹೇಳಬಹುದು.
1: ಇದರ ಪಿಕ್ಚರ್ ಹೆಸರು ಹೇಳ್ಬೇಕು?
0: ಹೌದ್ರಿ.
1: ಯುದ್ಧ ಕಾಂಡ ರೀ?
0: ಅಲ್ಲ. ಹಲೋ, ನಮಸ್ತೆ. ಯಾರು ಮಾತಾಡಿದ್ರಿ? ಇರಣ್ಣ ಅವ್ರಿ, ನಿಮಗೆ ಸುಳಿವು ಕೇಳಿ. ಕದನವನ್ನು ಹೀಗೆಯೂ ಹೇಳಬಹುದು. ಅರ್ಥ ಆಗ್ವಲ್ರಿ, ಮುಂದಿನವ್ರ ನೋಡೋಣ ಯಾರು ಹೇಳ್ತಾರೆ ಅಂತ ಹೇಳಿ. ಹಲೋ, ನಮಸ್ತೆ.
2: ಹಲೋ
0: ಹೇಳಿ, ಯಾರು ಮಾತಾಡೋದು?
2: ಸುಜಾತ ಅಂತ ಹೇಳ್ರಿ.
0: ಸುಜಾತ,
2: ಸಮರ ಉತ್ತರ ರೀ.
0: ಸಮರ ಕದನ

0: ಹೌದು ಹೌದು, ಕದನ ವನ್ನು ಹೀಗೆಯೂ ಹೇಳಬಹುದು. ಸರಿಯಾದ ಉತ್ತರ ಸಮರ. 1995 ಚಿತ್ರ ಬಿಡುಗಡೆಯಾಗಿತ್ತು. ಚಿ ಗುರುದತ್ ಅವರು ನಿರ್ದೇಶನ ಮಾಡಿದ್ರು. ಶಿವರಾಜ್ ಕುಮಾರ್ ಅವರೊಂದಿಗೆ ಸುಧಾರಾಣಿ, ಮಾಳವಿಕಾ ದೇವರಾಜ್ ಅವರು ನಟಿಸಿದ್ರು. ತಮ್ಮ ಇಷ್ಟದ ಗೀತೆ ಯಾವುದು? ಹಲೋ ಹಲೋ ಹಲೋ, ಓ ಕರೆ ಕಟ್ ಆಗಿದೆ. ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಮುಂದಿನ ಕರೆಯನ್ನು ತೆಗೆದುಕೊಂಡು ಬಿಡ್ತೀನಿ. ಹಲೋ ನಮಸ್ತೆ. ಓ ಹಲೋ ಹಲೋ ಹಲೋ ಹಲೋ
1: ಹಲೋ ರೀ,
0: ನಮಸ್ತೆ. ಯಾರು ಮಾತಾಡೋದು?
1: ನಾವು ರಮೇಶ್ ಬೊಂಗಾಳೆ ಅಂತ ಬೈಲಂಗಲ್ದಿಂದ ಮಾತಾಡೋದು ರೀ ಮೇಡಮ್.
0: ರಮೇಶ್ ಅವರೇ
1: ಹೇಳಿ. ನಮಸ್ಕಾರ ಮೇಡಮ್.
0: ನಮಸ್ಕಾರ. ಈಗ ಒಂದು ಸಂಗೀತವನ್ನ ಹಾಕ್ತೀನಿ ನಾನು.
1: ಹ್ಞೂನ್ರಿ ಮೇಡಮ್.
0: ಆ ಸಂಗೀತವನ್ನ ಕೇಳಿ
1: ಹ್ಞೂನ್ರಿ
0: ಅದು ಯಾವ ಗೀತೆ ಅಂತ ಹೇಳಬೇಕು.

0: ಹಲೋ,
1: ಓ, ಕರೆ ಕಟ್ಟಾಗಿದೆ. ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಮುಂದಿನ ಕರೆಯನ್ನು ತೆಗೆದುಕೊಂಡು ಬಿಡ್ತೀನಿ. ಹಲೋ, ನಮಸ್ತೆ. ಓ, ಹಲೋ ಹಲೋ ಹಲೋ ಹಲೋ
2: ಹಲೋ ರೀ,
1: ನಮಸ್ತೆ. ಯಾರು ಮಾತಾಡೋದು?
2: ನಾವು ರಮೇಶ್ ಬೊಂಗಾಳೆ ಅಂತ ಬೈಲಂಗಲ್ದಿಂದ ಮಾತಾಡೋದು ರೀ ಮೇಡಮ್.
1: ರಮೇಶ್ ಅವ್ರೆ
2: ಹೇಳಿ. ನಮಸ್ಕಾರ ಮೇಡಮ್.
1: ನಮಸ್ಕಾರ. ಈಗ ಒಂದು ಸಂಗೀತವನ್ನ ಹಾಕ್ತೀನಿ ನಾನು.
2: ಹ್ಞೂ ಮೇಡಮ್.
1: ಆ ಸಂಗೀತವನ್ನ ಕೇಳಿ
2: ಹ್ಞೂ
1: ಅದು ಯಾವ ಗೀತೆ ಅಂತ ಹೇಳ್ಬೇಕು.
2: ಆಯ್ತು ರೀ, ಟ್ರೈ ಮಾಡ್ತೀನಿ ರೀ.
1: ಸರಿ, ಕೇಳಿ.
2: ಓಕೆ ಮೇಡಮ್.

0: ಏನಾಗಲಿ ನೀ ಮುಂದೆ ಸಾಗಲಿ ಎದಾರಿ ಕಾಳ್ರಿ ಅದೇ.
1: ಅದನ್ನ ಯಾರೋ ಹೇಳ್ಕೊಟ್ರು ನಿಮ್ಗೆ?
0: ಇಲ್ರಿ, ನಾ ಹೇಳ್ತಾ ಇದ್ದೆ, ಅವ್ರ ಆ ಕಡೆ ಏನೋ ಅನ್ನತ್ತಿದ್ದಾರೆ.
1: ಆ ಕಡೆ ಏನಲ್ಲ ಅವ್ರು ಹಾಡಿದ್ರು ನಿಮ್ಗೆ. ಓಕೆ, ಏನಾಗಲಿ ಮುಂದೆ, ಅಲ್ಲ ಏನಾಗಲಿ ಮುಂದೆ ಸಾಗು ನೀ, ಮುಸ್ಸಂಜೆ ಮಾತು ಚಿತ್ರದ ಗೀತೆ ಅದು.
0: ನನಗೂ ಗೊತ್ತಿದ್ದೀರ.
1: ಹೌದಲ್ಲ, ಸರಿ ಸರಿ. ಹೌದು ಹೌದು, ಅದೇ ಅದೇ ಕೆಲವೊಂದ್ ಸರ್ತಿ ನಾವೇನ್ ಮಾಡ್ತೀವಿ, ನಮ್ಮ ಕೇಳುಗರು ಖುಷಿ ಆಗ್ಲಿ ಅಂತೇಳಿ ಅಗ್ದಿ ಈಸಿ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಸರಳವಾಗಿ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ.
0: ತುಂಬಾ ತುಂಬಾ ಧನ್ಯವಾದಗಳು ತಮಗೆ.
1: 2008 ಬಿಡುಗಡೆಯಾದ ಚಿತ್ರವನ್ನ ನಟಿಸಿದವರು ಸುದೀಪ್ ಮತ್ತು ರಮ್ಯಾ.
0: ಹೌದ್ರಿ.
1: 56ನೇ ಫಿಲ್ಮ್ ಫೇರ್ ಪ್ರಶಸ್ತಿ ಗೀತೆಗೆ ಸೋನು ನಿಗಮ್ ಅವರಿಗೆ ದೊರಕಿತ್ತು.
0: ಹೌದ್ರಿ.
1: ಮತ್ತೆ ಈಗ ನಿಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡೋಣ. ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
0: ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಈ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್.
1: ವಿಶ್ವನಾಥನು
0: ತಂದೆಯಾದರೆ
1: ವಿಶಾಲಾಕ್ಷಿ ತಾಯಿಯಲ್ಲವೇ.
0: ಮೇಡಮ್
1: ನಿಮ್ಮ ಗೀತೆಯನ್ನ ಈಗ ಪ್ರಸಾರ ಮಾಡ್ತೀವಿ, ಕೇಳಿ.
0: ಓಕೆ, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ನಮಸ್ತೆ ಮೇಡಮ್.

0: ಸಿನಿಮಾ
1: ಸಿನಿ ಕ್ವಿಜ್ ನಂದನ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಜಿ ಸುರೇಖಾ ಸುರೇಶ್, ತಾಂತ್ರಿಕ ಸಹಕಾರ ಜಿತೇಂದ್ರ ಮಿಟ್ಬಾವ್ಕರ್ ಹಾಗೂ ಉಮೇಶ್ ತಳವಾಯಿ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
5: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್.

ಕೇಳುಗರೇ, ಕೆಕೆ ಅವರು ತಮ್ಮ ಅದ್ಭುತ ಗಾಯನಕ್ಕಾಗಿ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಹಿಂದಿ, ತಮಿಳು, ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. 2006ರಲ್ಲಿ ಹಮ್ ದಿಲ್ ದೆ ಚುಕೆ ಸನಮ್ ಚಿತ್ರಕ್ಕಾಗಿ ಅತ್ಯುತ್ತಮ ಗಾಯಕ, 2009ರಲ್ಲಿ ಬಚ್ನಾ ಎ ಹಸೀನೋ ಖುದಾ ಜಾನೆ ಈ ಹಾಡಿಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕ, ಹಾಗೂ 2011ರಲ್ಲಿ ಕೈಟ್ಸ್ ಮೂವಿಯ ಜಿಂದಗಿ ದೋ ಪಲ್ಕಿ ಈ ಹಾಡಿಗಾಗಿ ಇವರು ಅತ್ಯುತ್ತಮ ಗಾಯಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸ್ಟಾರ್ ಸ್ಕ್ರೀನ್ ಅವಾರ್ಡ್ಸ್ 1999, 2006 ಹಾಗೂ 2009ರಲ್ಲಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಜೀ ಸಿನೆ ಅವಾರ್ಡ್ 2006 ಹಾಗೂ 2008ರಲ್ಲಿ ಅಪ್ಸರಾ ಪ್ರಶಸ್ತಿ ಹಾಗೂ ಈನಂ ಸ್ವರಾಲಯ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಕೆಕೆ ಅವರು ಫಿಲಂ ಫೇರ್ ಪ್ರಶಸ್ತಿಯನ್ನು ಗೆಲ್ಲದಿದ್ದರೂ ಸಾರ್ವಕಾಲಿಕ ಅತ್ಯಧಿಕ 6 ಬಾರಿ ಅತ್ಯುತ್ತಮ ಗಾಯಕ ಪ್ರಶಸ್ತಿಗೆ ನಾಮಿನೇಟ್ ಸಹ ಆಗಿದ್ದಾರೆ. ವೋ ಲಮ್ಹೆ ಫಿಲಂ ಕಾ ಯೇ ಪ್ಯಾರಾ ಸಾ ಗಾನಾ.

ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಬೆಣಚಿನ ಮರಡಿಯ ತಿಪ್ಪಯ್ಯ ಗುರುಲಿಂಗಯ್ಯ ಮಠಪತಿ ಹಾಗೂ ಮೇಳದವರಿಂದ ಸಣ್ಣಾಟ ತಾರಾಬಲವಂತ ಸಂವಾದ ಸನ್ನಿವೇಶ ಕೇಳೋಣ.

ಆಹಾ, ಈ ಕಪ್ಪತ್ತಗುಡ್ಡರಲ್ಲಿ ಮರೆವ ವೀರ ಬಸವರಾಜನ ಮಕ್ಕಳಾದ ಬಲವಂತ ಬಸವಂತ ಎನ್ನುವರ ಪೈಕಿ ಹಿರಿಯನ ಅಂತ ಬಸವಂತನ ಮಡದಿ ನಾನು ತಾರ. ನನ್ನ ಗಂಡ ವ್ಯಾಪಾರಕ್ಕೆಂದು ಆತನು ಬಳ್ಳಾರಿಗೆ ಹೋಗಿದ್ದಾನೆ. ಹೊಸಮಾಲಗಿತ್ತಿಯಾಗಿ ಮನೆಗೆ ಬಂದ ನನಗೆ ನಾನು ನನ್ನ ಪತಿಯಿಲ್ಲದೆ ಈ ಒಬ್ಬಂಟಿಗಳಾಗಿ ಹೇಗೆ ಜೀವಿಸಲಿ? ನನ್ನ ಮೈದನ ಬಲವಂತನಾದರೂ ಅತ್ತಿಗೆಯು ತಾಯಿ ಸರಿ ಎಂದು ನನ್ನಿಂದ ದೂರ ಸರಿಯುತ್ತಿದ್ದಾನೆ. ಹೇ, ನನ್ನ ಮನದ ಮನಮಂತನಿರುವ ಬಲವಂತ, ನಾನೆಂದು ನಿನ್ನಲ್ಲಿ ಅನುರಕ್ತಳಾಗಿರುವೆ. ನಾನು ನಿನ್ನನ್ನು ಬಿಟ್ಟು ಇರಲಾರೆ. ಮತ್ತಾದ್ರೆ ಹೇಳುತ್ತೇನೆ, ಕೇಳವಂತವನಾಗು, ಚಂದವಾಗಿ ಕೇಳವಂತಾಗು.

0: ಆಹಾ, ಎನ್ನ ಚಂದ್ರಳ್ಳ ಬಲವಂತ, ಸುಮ್ಮನೆ ಹೀಗೆ ವ್ಯರ್ಥ ಕಾಲಹರಣ ಮಾಡುವುದು ಬೇಡ. ನನಗಾದರೂ ನಿನ್ನ ಮೇಲೆ ಮನಸ್ಸಾಗಿರಬಹುದು. ನನ್ನ ಕೊರಲಿರುವ ಈ ಚಂದ್ರಹಾರಸರವನ್ನು ನಿನ್ನ ಕೊರಳಿಗೆ ಹಾಕುವೆನು. ಅಂದದ ಬೀಚಾಯಿ ದೋತರ ತೊಟ್ಟು, ಹೊಳೆಯುವ ಮಕಮಲ್ಲ ಅಂಗೆಯನ್ನು ತೊಟ್ಟು, ತಲೆಯ ಮೇಲೆ ಜರತಾರಿ ಗುಲಾಬಿ ಬಣ್ಣದ ಗ್ವಾಡಂಬಿ ಪಟಕ ಸುತ್ತಿದ ನನಗೆ ಈ ಚಂದ್ರಹಾರವು ಇನ್ನಷ್ಟು ಚಂದವಾಗಿ ಕಾಣುವುದು. ಬೇಗನೆ ನೀ ನನ್ನ ಮಂತ್ರಕ್ಕೆ ಬರವಂತವನಾಗು.
1: ತಾಯಿ ಹೇಳುತ್ತೇನೆ ಕೇಳು.
0: ಅದೇನೆಂಬುದನ್ನು ಚಂದವಾಗಿ ಹೇಳು.

0: ತಾಯಿ ತಂದೆ ಸತ್ತ ಕೂಡಲೇ ನನ್ನನ್ನು ಜೋಕೆ ಚೇತನವನ್ನು ಮಾಡಿದವಳು ನೀನು, ಬೇಕು ಬೇಕಾದನ್ನು ಉಣಿಸಿದವಳು, ತೊಡಿಸಿದವಳು, ತಾಯಿ ಸಮಾನವಾಗಿ ಇದ್ದವಳು. ಈಗ ಇಂಥ ಪಾಪದ ಕೆಲಸಕ್ಕೆ ಕರಿತಿ ಅಂದ ಮೇಲೆ ತಾಯಿ ನಾನು ಬರುವುದಿಲ್ಲ, ನೀನು ಕರೆಯಬೇಡ.
1: ನೋಡು ಬಲವಂತ, ನೀನಾಡೋ ಮಾತು ನನಗೆ ಯಾವ ಕಾಲಕ್ಕೂ ಹಿಡಿಸುವುದಿಲ್ಲ. ಕಾಮಾಸಕ್ತರಾದ ನನಗೆ ಅಣ್ಣ ತಮ್ಮ ಎನ್ನುವಂತ ಭೇದ ಭಾವವೇ ಇಲ್ಲ. ಈ ಮಾತು ನಾನು ಹೇಳುತ್ತಿಲ್ಲ. ಹಿಂದಕ್ಕೆ ಪಂಚ ಪಾಂಡವರ ಪತ್ನಿಯಾಗಿದ್ದ ದ್ರೌಪದಿ ದೇವಿಯು ಕರ್ಣನ ಮೇಲೆ ಮನಸ್ಸು ಮಾಡಲಿಲ್ಲವೇ? ಆ ಚಂದ್ರದೇವನು ಗುರುಪತ್ನಿಯನ್ನೇ ರಮಿಸಲಿಲ್ಲವೇ? ಮತ್ತಾದರೂ ಹೇಳುತ್ತೇನೆ, ಕೇಳುವಂತವನಾಗು.
0: ತಾಯಿ ಹೇಳುವಂತವಳಾಗು.
1: ಆಗ್ಲಿ ಬಲವಂತ, ಕೇಳು.

0: ಭಗವಂತ ಹಿಂದಕ್ಕೆ ಮಗಳೆಂಬುದನ್ನು ಮರೆತ ರಾವಣನು ಸೀತಾದೇವಿಯನ್ನು ಕಪಟ ವೇಷದಿಂದ ಕದ್ದು ಒಯ್ದನು. ದೇವತೆಗಳ ರಾಜಂತ ದೇವೇಂದ್ರನು ಅದೆಷ್ಟೋ ಹೆಣ್ಣುಗಳು ಕೂಡ ರಾಸಕ್ರೀಡೆಯನ್ನು ಆಡಲಿಲ್ಲ. ಆದರೂ ಇವರೆಲ್ಲರೂ ಲೋಕದಲ್ಲಿ ದೊಡ್ಡವರು. ಅದಿರಲಿ, ಈಗ ನಾನು ನಿನ್ನ ಸಲವಾಗಿ ನನ್ನ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧಳಾಗಿರುವನು. ನೀನು ಬೇರೆ ಏನೇನು ವಿಚಾರ ಮಾಡ್ರಿ, ನನ್ನ ವಿಲಾಸ ಮಂತ್ರಕ್ಕೆ ನನ್ನನ್ನು ರಮಿಸುವಂತವನಾಗು. ನಾನು ನಿನ್ನ ರೂಪಕ್ಕೆ ಮರಳಾಗಿರೋ ಪ್ರಿಯಕರ, ಮರಳಾಗಿರುವಿ.
1: ತಾಯಿ ಹೇಳುತ್ತೇನೆ ಕೇಳು.
0: ಆಗಲಿ ಪ್ರಿಯ, ಏನೆಂಬುದನ್ನು ಹೇಳಿ.

0: ಓಹೋ ತಾಯಿ, ಪಕ್ಕದ ಹುಳವು ಜ್ಯೋತಿ ಕಡೆಗೆ ಹಣ್ಣೆಂದು ತಿನ್ನಲಿಕ್ಕೆ ಬಂದು ಹೇಗೆ ಸುಟ್ಟುಕೊಂಡು ಸಾಯುವುದು? ಅದರಂತೆ ನಾನು ನಿನ್ನ ಕೂಡ ಸಂಭೋಗ ಮಾಡಿದರೆ ಆ ಪಕ್ಕದ ಹುಳದಂತೆ ಸುಟ್ಟುಕೊಂಡು ಸಾಯಬೇಕಾಯಿತು. ತಾಯಿ ನಾನು ಬರುವುದಿಲ್ಲ, ನೀನು ಕರೆಯಬೇಡ, ಸುಮ್ಮನೆ ಇರುವಂತವಳಾಗು.
1: ಬಲವಂತ ಅದಾವ ಪತಂಗ ಅದಾವ ಜ್ಯೋತಿ ಇದನ್ನೇನು ಹೇಳುತ್ತಲಿರುವೆ ನೀನು?
0: ಓಹೋ ತಾಯಿ, ಪತಂಗದ ಹುಳವು ಹಣ್ಣೆಂದು ತಿನ್ನಲಿಕ್ಕೆ ಹೋಗಿ ಜ್ಯೋತಿಯ ಕಡೆಗೆ ಹೋಗಿ ಹೇಗೆ ಹಣ್ಣೆಂದು ತಿನ್ನಲಿಕ್ಕೆ ಹೋಗಿ ಸುಟ್ಟುಕೊಂಡು ಸಾಯುವುದು? ಅದರಂತೆ ನಾನು ನಿನ್ನ ಕೂಡ ಸಂಭೋಗ ಮಾಡಿದರೆ ಆ ಪತಂಗದ ಹುಳದಂತೆ ಸುಟ್ಟುಕೊಂಡು ಸಾಯಬೇಕಾಯಿತು. ನಾನು ಬರುವುದಿಲ್ಲ, ನೀನು ಕರೆಯಬೇಡ, ಇಷ್ಟು ತಿಳಿದುಕೊಂಡು ಸುಮ್ಮನೆ ಇರುವಂತವಳಾಗು.
1: ಅಯ್ಯೋ ಶಿವಶಿವ, ನಾನಿನ್ನೇನು ಮಾಡಲಿ? ಈ ಬಲವಂತನಿಗೆ ನಾನೊಂದು ಕೇಳಿದರೆ ತಾನೊಂದು ಹೇಳುತ್ತಾನೆ. ತನಗೆ ನೆಲಕಲಾದಂತಹ ದ್ರಾಕ್ಷಿಯನ್ನು ಹುಳಿ ಎಂದು ಹೇಳುವ ನರಿಯಂತೆ ಈ ಲೋಕದಲ್ಲಿ ಕೆಲವೊಂದು ಸಂಡ ಗಂಡಸರು ವಲ್ಲದ ವೇದಾಂತಗಳನ್ನು ಹೇಳುತ್ತಾರೆ. ಏನೇ ಮಲ್ಲಮ್ಮ, ನಾನು ಅದಷ್ಟು ಕೆಣಕಿ ಕೇಳಿದ್ರು ಈ ಬಲವಂತನು ಕಾಮಕೇಡಿಗೆ ಬರುತ್ತಿಲ್ಲ, ನನಗೊಂದು ಸಂಶಯ ಬರುತ್ತಿದೆ, ಮತ್ತಾದ್ರೂ ಹೇಳುತ್ತೇನೆ ಕೇಳಮ್ಮ.
2: ಐ ತಂಗಿ, ಚಂದವಾಗಿ ಹೇಳುವಂತಕ್ಕೆ ಆಗು
1: ನೋಡಮ್ಮ.

0: ಏನೇ ಮಲ್ಲಮ್ಮ, ಈ ಬಲವಂತಗ ಎಳ್ಳೆಷ್ಟಾದ್ರೂ ಗಂಡಸ್ತನ ಇಲ್ಲ ನೋಡು, ನಾನೊಂದು ಹೇಳಿದ್ರೆ ತಾನೊಂದು ಮಾಡ್ತೈತಿ ಅಲ್ಲಮ್ಮ. ನಾನು ನಾಳೆ ನಮ್ಮ ಹಿರಿಯ ಬಂದ್ರೆ ನೀನು ಇಷ್ಟು ಹೇಳ್ಬೇಕು ನೋಡಮ್ಮ.
1: ಏನಂತ ಹೇಳ್ದೇವ
0: ನೋಡಮ್ಮ, ಎಳ್ಳಷ್ಟು ಗಂಡಸ್ತನ ಇಲ್ಲಂತ ಈ ಬಲವಂತ ಮೊನ್ನೆ ಗೋಕಾಹಳಿ ಘಟಪ್ರಭಾ ಈ ದಂಡಿ ಮೇಲೆ ಲೋಸೂರು ಪೂಲ್ ಮೇಲೆ ನನಗತ್ತೆ 18 ಮಾಳ ಸೀರೆ ಉಟ್ಕೊಂಡೆ, ಹೊಸರ ಕಪ್ಪ ಹತ್ಕೊಂಡೆ, ಕೈಯಾಗ ಹಸಿರು ಬಳಿ ಉಟ್ಕೊಂಡೆ, ಹಣಿ ಮೇಲೆ ಕುಂಕುಮ ಹಚ್ಚಿಕೊಂಡೆ, ಕೊಳಾಗ ಬಂಡಾರ ಚೀಲ ಹಾಕೊಂಡೆ.
1: ಹೌದೇವ
0: ಅಲ್ಲ, ಹೆಂಗ ಕುಳಿತಿದ್ದಂದಿ?
1: ತಕ್ಕ ತಕ್ಕ ಕುಣಾಕಿದ್ರಿ
0: ನೋಡಮ್ಮ, ಹೆಂಗ ಕುಳಿತಿದ್ದು ಹೇಳ್ತೀನಿ ಕೇಳು.
1: ಹೇಳ ನಮ್ಗ
0: ಹುಟ್ಟಿ ಬಂದೆ ಎಲ್ಲ.

0: ಅಮ್ಮ ಇಂತ ಬಲವಂತ ಹೋಗಿ ಹೆಂಗಸುರಗತೆ ಜೋಗಪ್ಪ ಆಗಿ ಅಲ್ಲಿ ದೋಸರು ಪೂಲ್ ಮ್ಯಾಲ ಹಿಂಗ ಹಾಡ್ಕೋತ ಕಂಡವ್ರ ಕಡೆಯಿಂದ ರೊಕ್ಕ ಎಸಗೋತ ನಿಂತಿದ್ದ. ಅಂತ ಮಣಿತನದಾಗ ಹೆಂಗ್ ಮಾಡೋಕ್ಕಿಂತ ದಿವಸ ನನ್ನ ಮನಿ ಅಂಗಳ ಕಸಾವಡಿ ಅಂತ ಹೇಳುವ ಕಸಾವಡಿ ಅಂತ ಹೇಳ.
1: ಅಯ್ಯೋ ತಂಗಿನಿ ಇಟ್ಟ ಯಾಕೆ ಹೇಳಿದ, ಇದಕ್ಕೆ ಹೆಚ್ಚ ಮಾಡಿ ಹೇಳಿ ಬರ್ತಾ
0: ಮಾಡಿ ಹೇಳುವ.
1: ಹೌದು ಹೇಳಿ ಬರ್ತಾನ
0: ಹೋಗಿ ಬಾ.
1: ಏನೋ ನನ್ನ ಮಗನೇ ಬಲ್ವಂತ, ಮನೆ ಮಲ್ಲಮ್ಮ ಏನಾಯ್ತು ನೋಡಪ್ಪ, ನಿಮ್ಮ ಅತ್ತಿಗೆ ನಿನಗೆ ಆಟೆ ಆಟ ಹೀಟರ್ಸ್ ಮಾತಾಡ್ದು ನೋಡಪ್ಪ.
2: ಏನೇ ಮಲ್ಲಮ್ಮ ಏನು ಮಾತಾಡಿದ್ದಾಳು?
1: ಏನಪ್ಪ ನನ್ನ ಮಗನ ಬಲ್ವಂತ, ನಿನ್ನೆ ಮಂಗಳವಾರ ದಿವಸ ಗೋಕಾಯಿ ಪೂಲ್ ಮ್ಯಾಲ ಲೋಳ್ಸೂರು ಹಳಿ ಮತ್ತೆ ಪೂಲ್ ಐತ್ಲ, ಆ ಪೂಲ್ ಮ್ಯಾಲ ನೀನ ಕೊಡ ಹೊತ್ತಿದ್ದತ್ತ, ಕದ್ರಾಳ ಮರ ಸೇರಿ ಬಿಟ್ಟಿದ್ದತ್ತ, ಕೈಯಾಗ ಹಸರು ಬಳಿ ತೊಟ್ಟಿದ್ದತ್ತ, ನನ್ನ ಮಗನ ತಾಕ್ತಾಯಿ ತಾಕ್ತಾಯಿ ಕುಣಾಕಿದ್ದಿದ್ದತ್ತ, ಕಂಡವ್ರಿಗೆ ಬಂಡಾರ ಹಸ್ತಿದ್ದತ್ತ, ನಾಲ್ಕನೇ ರೊಕ್ಕನೇ ಬೆಳೆದಿದ್ದತ್ತ, ಮತ್ತೆ ಇದಲ್ದ ಕಸ ಉಡ ಅಂತ ಹೇಳ ನೋಡ ನನ್ನ ಮಗನ ಮನೆ ಮುಂದೆ.
2: ಏನೇ ಮಲ್ಲಮ್ಮ ಹೀಗೆ ಅನ್ನುವಳೇನು?
1: ಹೌದು ನೋಡ್ ನನ್ನ ಮಗನ,
2: ಹಾಗಾದ್ರೆ ನಾನು ಅವ್ರು ಕೇಳುತ್ತೇನೆ, ನೀನಾರು ಹೆಂಗ್ ಸರಿ
0: ಹೇಳ್ತೇನೆ.

0: ಬಲವಂತ
1: ತಾಯಿ
0: ಹೇಳು ಬಲವಂತ.
2: ಅಣ್ಣನ ಹೆಂಡತಿ ಅತ್ತಿಯ ಸಮಾನವೆಂದು ತಿಳಿದು
0: ಇದು
2: ಮೂರು ಸಂಜಿಂದ ಹಿಡಿದು ಇಲ್ಲಿವರೆಗೆ ನಿನ್ನನ್ನು ಮರ್ಜಿಯನ್ನು ಕಾದಿದ್ದೇನೆ. ಇನ್ನು ಮೇಲೆ
0: ಹೇಳು,
2: ಇನ್ನು ಮೇಲೆ ನಿನ್ನ ಗಂಟಲವನ ಹೆಚ್ಚಿಗೆ ಅಂಟದ ತೆಳಗೆ ಒಗೆಯುತ್ತೇನೆ ನೋಡು.
0: ಅಯ್ಯೋ ಇದನ್ನೇನು ಮಾಡ್ತಲೇರಿ ಬಲವಂತ. ಅಯ್ಯೋ ಪರಮೇಶ್ವರ, ಎಂಥ ವೇಳೆಯನ್ನು ತಂದಿ? ನಾನಿನ್ನೇನು ಮಾಡಲಿ ಪರಮೇಶ್ವರ, ದೂರ ಮಾಡಿ ದುಃಖವ ಪರಮೇ.

ಶಿವಶಿವ ಪರಮೇಶ್ವರ ಇದೇನಾಯಿತು? ನಾನಂದು ಮಾಡುವವರೆ ಅದು ಬೇರೆ ಒಂದು ಆಯಿತು. ನನ್ನ ಗಂಡ ಮನೆಗೆ ಬಂದ ಮೇಲೆ ಈ ಬಲವಂತ ಈಗ ಮಾಡಿದ ಕಥೆಯೆಲ್ಲ ಅವನ ಮುಂದೆ ಹೇಳಿದ್ರೆ ನನ್ನ ಗಂಡ ಮೊದಲ ಸೀಟ್ಕ ನನ್ನ ಹಂಗ ಬಿಡುವಲ್ಲ, ನನ್ನ ಕಡದ ಹೆಡಗಿ ತುಂಬುತ್ತಾನು. ಅಯ್ಯೋ ಪರಮೇಶ್ವರ, ನಾನು ಇನ್ನೇನು ಮಾಡಲಿ? ನಾನು ಈ ಕುತ್ತಿನಿಂದ ಪಾರಾಗಿ ಹೋಗಬೇಕಾದ್ರೆ ನಾನು ಏನಂದ ಹಂಚ

0: ಶಿವಶಿವ ಪರಮೇಶ್ವರ ಇದೇನಾಯಿತು? ನಾನೊಂದು ಮಾಡುವವರೆ ಅದು ಬೇರೆ ಒಂದು ಆಯಿತು. ನನ್ನ ಗಂಡ ಮನೆಗೆ ಬಂದ ಮೇಲೆ ಈ ಬಲವಂತ ಈಗ ಮಾಡಿದ ಕಥೆಯೆಲ್ಲ ಅವನ ಮುಂದೆ ಹೇಳಿದ್ರೆ ನನ್ನ ಗಂಡ ಮೊದಲ ಸೀಟ್ಕ ನನ್ನ ಹಂಗ ಬಿಡುವಲ್ಲ, ನನ್ನ ಕಡದ ಹೆಡಗಿ ತುಂಬುತ್ತಾನು. ಅಯ್ಯೋ ಪರಮೇಶ್ವರ, ನಾನು ಇನ್ನೇನು ಮಾಡಲಿ? ನಾನು ಈ ಕುತ್ತಿನಿಂದ ಪಾರಾಗಿ ಹೋಗಬೇಕಾದ್ರೆ ನಾನು ಏನಂದ ಹಂಚಿಕೆಯನ್ನು ಹೋಗಬೇಕಂದ್ರೆ ನನಗೆ ತಿಳಿಯುತ್ತಿಲ್ಲ. ಏನೇ ಆಗಲಿ, ನಮ್ಮ ನೆರೆಮನೆಯ ಮಲ್ಲಮ್ಮನ ಹತ್ತಿರ ಹೋಗಿ ಅವಳ ಕಡೆಯಿಂದ ಯಾವುದಾದ್ರೂ ಒಂದು ಹಂಚಿಕೆಯನ್ನು ತೆಗೆದುಕೊಂಡು ನಾನು ಈ ಕುತ್ತಿನಿಂದ ಪಾರಾಗಬೇಕು. ಏನೇ ಮಲ್ಲಮ್ಮ, ಮನೆಯೊಳಗೆ ಇದೆಯೇ ನಮ್ಮ
1: ತಂಗಿ? ಹೊರಗೆ ಬಂದು ಕರಾರ ಯಾರವ ಅಂತ ನೋಡುವ.
0: ಅಮ್ಮ ಹೇತನೇ ಕೇಳುವಂತ
1: ತಂಗಿ ಚಂದ ಕೇಳು.

0: ಅಮ್ಮ ಮಲ್ಲಮ್ಮ, ನಾವೊಂದು ಮಾಡಕ್ ಹೋದ್ರೆ ತಾನೊಂದು ಆಯ್ತಮ್ಮ, ನಾವು ಇಷ್ಟು ವ್ಯಸ್ತ ಆ ಬಲವಂತ ಮೇಲೆ ಮೋಸ ಮಾಡ, ನಾನು ಆತನ ಒಲಿಸಬೇಕಂತಂದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಈ ಸಂಗತಿ ನಾನು ನನ್ನ ಗಂಡ ಬಂದ ಕೂಡಲೇ ಹೇಳಿದ್ರೆ ನಮ್ಮ ಗತಿ ಸರಿ ಆಗ್ಲಿಕ್ಕಿಲ್ಲ. ಅದಕ್ಕ ನನ್ನ ಗಂಡ ಬರುವಾಗ ಏನಾದ್ರೂ ಹಂಚಿಕೆ ಮಾಡಿ ಈ ಬಲವಂತ ಇಲ್ಲದಂಗ ಮಾಡಿಬಿಟ್ರೆ ಒಳ್ಳೆ ಆಗುತ್ತೆ. ಅದಕ್ಕೆ ಏನ್ ಮಾಡಂತ ಕೇಳಕ್ ಬಂದಿ ನಮ್ಮ
1: ತಂಗಿ ಹೇಳ್ತೀನಿ ಕೇಳುವಂತ
0: ಅಮ್ಮ ಚಂದವಾಗಿ ಹೇಳುವಂತವನಾಗು.

0: ಹೆಂಗಾರು ನೀನ್ ಅಪಮಾನಕ ತಿರುಗಿಸ್ಕೋಬೇಕಾಗೈತಿ. ನಾವು ಬಲವಂತ ಹೇಳಿ ಹೆಂಗಾರ ಮಾಡಿ ಅವ್ನು ಕೊಲ್ಲನ್ ಬೇಕು
1: ಅಷ್ಟ ಮಾಡೋಣ.
0: ಈಗ ನಾವು ಮಾಟಗಾರ ಸಿದ್ದಪ್ಪನ ಮನೆಯಲ್ಲಿ ನೋಡ್ಕೋ ತಗೊಂಡಮ್ಮ, ನೀನ್ ನೋಡಿದಿಲ್ಲ ಮನಿ ಹಾಗಾದ್ರೆ ಹೋಗು ನಡಿಯಮ್ಮ, ಹೋಗು ನಡಿಯಮ್ಮ, ಹೇಳಮ್ಮ ಹೋಗೋಣ ಮುಂದೆ.

0: ತಾರಾ
1: ಅಮ್ಮ
0: ನಾಮ ಊರು ಒಳಗ
1: ಹೇಳಮ್ಮ
0: ಮಾಟಗಾರ ಸಿದ್ದಪ್ಪನವ ಮುದುಕದಾನು
1: ಮಾಟಗಾರ ಸಿದ್ದಪ್ಪನ ಅಂತ ಮುದುಕದಾನ
0: ಮುದುಕದಾನವ ಅವ ಯಂತ್ರ ತಂತ್ರ ಮಾಡಕ್ ಬಹಳ ಶಾಣೆ ಅದಾನು
1: ಯಂತ್ರ ತಂತ್ರ ಮಾಡ್ತಾನು
0: ಹೌದ್ ತಂಗಿ ಅವನ ಹೆತ್ತಲ್ಲಿ ಹೋಗಿ
1: ಹೋಗಿ
0: ಅವ್ನ್ ಬೇಡ ದಟ್ಟ ದುಡ್ಡು ಕೊಟ್ಟ ತಂಗಿ ನಾವ ಯಂತ್ರ ತಂತ್ರ ಮಾಡಿಸ್ಕೊಂಡು ಬರೋನು ಹೋಗಿ ನಡುವಂತ
1: ನಿನ್ನ ಮಾತು ಕರೆಯದ
0: ಹೌದಪ್ಪ
1: ಯಾಕಂದ್ರೆ ಇದಕ್ಕೆ ಕೂತಿನಿಂದ ನಾವು ಪಾರಾದ್ರೆ ಎಷ್ಟು ನಮಗೆ ಇದಕ್ಕತ್ತಿ ಬೀಸುದನ್ನು ತೆಪ್ಪಿದ್ರೆ ಸಾವಿರ ವರ್ಷ ಆಯುಷ್ ಅಂತ
0: ಹೌದ್ ತಂಗಿ
1: ನೋಡಿ ಹೆಂಗಾದ್ರು ನನ್ನ ಗಂಡ ಬರೋದ್ರೊಳಗಾಗಿ
0: ಹೌದಪ್ಪ
1: ನಾವು ಆ ಮಾಟಗಾರ ಸಿದ್ದಪ್ಪ ಅಂತ ಹೋಗಿ ಅವ್ ಬೇಡದಷ್ಟು ಹಣ ಕೊಟ್ಟು ಈ ಏನಾದ್ರು ಈ ಕೂತಿನಿಂದ ಪಾರಾಗುವಂಗ ಈ ಬಲವಂತನ ಜೀವ ಸಹಿತ ಬಿಡಿಸೋದು ಬೇಡ
0: ತಂಗಿ
1: ಅವನಿಗಾದ್ರು ಮಾಡಿ ಅವ್ನು ಕೊಲ್ಲುವಂತ ಹಂಚಿಕೆ ಏನ್ ಮಾಡೋನಮ್ಮ
0: ತಂಗಿ ನಾನು ನಿನ್ ಗಟ್ಟೆ ಹಾಕ್ಸಿಟ್ಟೆ ನನಗೂ ಆಯ್ತು ನನ್ನ ವಾದ್ಯ ರಾಮೂರ್ತ ನೋಡುವ
1: ಹೌದಲ್ಲಮ್ಮ ನೀನು ಬಲವಂತರ ಕಡೆ ಹೋದಾಗ
0: ಹೌದವ
1: ಅವನು ನಿನ್ನ ನಡೆದ ಮೇಲೆ ಉದ್ದ ಅವ್ದ ಅಪಮಾನ ಮಾಡಿದಾನು
0: ಹೌದವ

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಣಚಿನ ಮರಡಿಯ ತಿಪ್ಪಯ್ಯ ಗುರುಲಿಂಗಯ್ಯ ಮಠಪತಿ ಮತ್ತು ತಂಡದವರಿಂದ ಸಣ್ಣಾಟ ತಾರಾಬಲವಂತ ಸಂವಾದ ಕೇಳಿದಿರಿ. ಜನಪದ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಏನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಶೋಭಾ ಗುರುಟು ಅವರ ಲಘು ಶಾಸ್ತ್ರೀಯ ಗಾಯನ. ಮೊದಲಿಗೆ ಕೇಳಿ ಜೋಗಿಯಾ ಠುಮ್ರಿ.

ಶೋಭಾ ಗುರುಟು ಅವರ ಲಘು ಶಾಸ್ತ್ರೀಯ ಗಾಯನದಲ್ಲಿ ಇದುವರೆಗೆ ಜೋಗಿಯಾ ಠುಮ್ರಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಮಿಶ್ರ ಪೀಲು ದಾದ್ರಾ.

ಶೋಭಾ ಗುರುಟು ಅವರ ಲಘು ಶಾಸ್ತ್ರೀಯ ಗಾಯನದಲ್ಲಿ ಇದುವರೆಗೆ ಜೋಗಿಯಾ ಠುಮ್ರಿ ಹಾಗೂ ಮಿಶ್ರ ಪೀಲು ದಾದ್ರಾ ಕೇಳಿದ್ರಿ. ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ಏರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣಕಸ ಹಾನಿಕಾರಕ ಕಸವನ್ನು ಸಪರೇಟ್ ಮಾಡಿ ನಮ್ಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡಲಿಕ್ಕೆ ಈ ಏರಿಯಾ ಸಣ್ಣದಿದೆ ಅದರಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ ಕೊಳಿತದ ಮೇಲೆ.

0: ಎರೆಹುಳ ಗೊಬ್ಬರ, ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರ್ ಗಟ್ಟಿಯಾಗಿ ಬರ್ತದೆ ಅಂತೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ.
1: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
2: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಸರ್ ಅವರು ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತ ಆಮೇಲೆ ಹಸೆ ಕಸ ಮತ್ತೆ ಒಣ ಕಸ ಮತ್ತೆ ಹಾನಿಕಾರಿಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡು ಹೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
1: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರ್ಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7 ಗಂಟೆಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30 ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಆಕಾಶವಾಣಿ ವನಿತಾ ವಿಹಾರ
1: ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಾನ ಚಿಂತಾಮಣಿ ಆತ್ಮಬ್ಬೆ ಈ ಕುರಿತು ಭಾಷಣ ಹಾಗೂ ಭಾವಗೀತೆಗಳನ್ನು. ಮೊದಲಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ.
2: ನಮ್ಮ ನಾಡಿನ ಚರಿತ್ರೆಯಲ್ಲಿ ಸ್ತ್ರೀಗೆ ವಿಶಿಷ್ಟವಾದ ಸ್ಥಾನ ಅನಾದಿ ಕಾಲದಿಂದಲೂ ಇರುವುದನ್ನು ಕಾಣುತ್ತೇವೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎಂಬುದಕ್ಕೆ ಅನೇಕ ಸಂಗತಿಗಳು ದೊರೆಯುತ್ತವೆ. ಅವು ಪುರಾಣ ಕಾವ್ಯಗಳಾಗಬಹುದು, ಅರಸು ರಾಣಿಯರಾಗಬಹುದು, ಇಂದಿನ ಆಧುನಿಕ ಮಹಿಳೆಯರಾಗಬಹುದು. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅವು ಮಾಡಿದಂಥ ಸಾಧನೆಗಳನ್ನು ಮರೆಯುವಂತಿಲ್ಲ. ವೇದಗಳ ಕಾಲದಲ್ಲಿ ಮಹಿಳೆ ತನ್ನ ಸ್ವಪ್ರತಿಭೆ ಸ್ವಸಾಮರ್ಥ್ಯದಿಂದ ಸಾಧನೆಗೈದಿರುವುದು ವಿಶೇಷ. ಅಂತಹವರಲ್ಲಿ ಮೈತ್ರೇಯಿ ಮತ್ತು ಗಾರ್ಗೇಯಿ ಪ್ರಮುಖರಾದವರು. ತಮ್ಮ ಸಾಧನೆಗಳಿಂದ ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ. ಅದೇ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀಯರಿಗೆ ವೈಯಕ್ತಿಕ ವಿಕಸನಕ್ಕೆ ಅವಕಾಶವಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮಹಾರತಿ ಎಂದು ಮನುಷ್ಯಾಸ್ತ್ರವು ಹೇಳುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲವಾದರೂ 12ನೇ ಶತಮಾನದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆ ತಂದುಕೊಟ್ಟಿರುವುದನ್ನು ಸ್ಮರಿಸಬಹುದು. ಇಂತಹವರಲ್ಲಿ ಶ್ರೇಷ್ಠಳು ಎನಿಸಿದಂಥ ಸ್ತ್ರೀ 10-11ನೇ ಶತಮಾನದ ಪೂರ್ವದಲ್ಲಿದ್ದ ಜೈನ ಶ್ರಾವಕಿ ಅತ್ತಿಮಬ್ಬೆ. ಇವಳು ಕವಿ ಪೋಷಕಳು, ಕಲಾಪೋಷಕಳು, ದಾನದತ್ತಿಯ ವೀರಳು ಹಾಗೂ ಆಧ್ಯಾತ್ಮಿಕವಾಗಿ ಬಾಳಿ ಬಗೆದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಾಚೀನ ಕರ್ನಾಟಕದ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಅತ್ತಿಮಬ್ಬೆಯ ವಿನಯ, ವಿವೇಕ, ಶೌರ್ಯ, ಸಾಹಸಗಳಂತ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ ಮಹಾಭಾರತದ ದಾನಶೂರಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನ ಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ. ಈಕೆಯ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ. 1000 ವರ್ಷದ ಹಿಂದೆ ಚಾಲುಕ್ಯ ರಾಜಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರನ್ನನ ಅಜಿತ ತೀರ್ಥಂಕರರ ಪುರಾಣದಲ್ಲಿ ರಸತೊರೆಯಂತೆ ರೂಪುಗೊಂಡಿದೆ. ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ ವಿವರಗಳು ಕವಿಯ ಪವಿತ್ರಾಂತಕರಣದಿಂದ ಹೊರಹೊಮ್ಮಿದೆ. ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು, ಹೃದಯಕ್ಕೆ ತಂಪು. 10ನೇ ಶತಮಾನದ ಉತ್ತರಾರ್ಧ ಮತ್ತು 11ನೇ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಅತ್ತಿಮಬ್ಬೆ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದರು. ಅವರ ಪೂರ್ವಜರು ಈಗಿನ ಆಂಧ್ರ ಪ್ರದೇಶದಲ್ಲಿರುವ ವೆಂಗಿಮಂಡಲ ಪುಂಗನೂರಿನ ಪ್ರದೇಶದಿಂದ ಬಂದವರು. ಅತ್ತಿಮಬ್ಬೆಯ ತಂದೆಯ ತಂದೆ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಇವನ ಮಕ್ಕಳೇ ಮಲ್ಲಪ್ಪಯ್ಯ ಮತ್ತು ಪೊನ್ನಮ್ಮಯ್ಯ. ಈ ಸೋದರರಿಬ್ಬರ ಆಶ್ರಯದಲ್ಲಿ ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಪೊನ್ನಮ್ಮಯ್ಯ ತನ್ನ ದೊರೆ ತೈಲಪ್ಪನಿಗಾಗಿ ಕಾವೇರಿ ತೀರದ ಇಹದಲ್ಲಿ ಪ್ರಾಣವನ್ನು ಒಪ್ಪಿಸಿದ. ಇವರಲ್ಲಿ ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳೇ ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ. ಅತ್ತಿಮಬ್ಬೆ ಬಾಲ್ಯದಿಂದಲೂ ಅತಿ ಚತುರೆ, ವಿನಯ ವಿವೇಕ ಸಂಪನ್ನೆಯಾಗಿದ್ದಳು. ಮಲ್ಲಪ್ಪಯ್ಯ ತನ್ನ ಮಕ್ಕಳಿಗಾಗಿ ಉತ್ತಮ ಗುರುಗಳಾದಂತಹ ಜಿನಚಂದ್ರರನ್ನು ನಿಯಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅತ್ತಿಮಬ್ಬೆ ಜಿನಚಂದ್ರ ಗುರುಗಳಿಂದ ಜಿನತತ್ವಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ಅರಿತುಕೊಂಡಳು. ಜೊತೆಗೆ ಸಹೋದರರೊಂದಿಗೆ ಕತ್ತಿ ಬರೆಸೆ, ಕುದುರೆ ಸವಾರಿ, ಬಿಲ್ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ ಜೊತೆಯಲ್ಲಿ ಚಾಲುಕ್ಯ ಚಕ್ರವರ್ತಿಯ ಅಹವಮಲ್ಲನ ಭುಜಾದಂಡದಂತಿದ್ದ ನಾಗದೇವನೊಂದಿಗೆ ಲಗ್ನವಾಯಿತು. ಈ ಶುಭ ಸಂಭ್ರಮ

ಕಾಲದಲ್ಲಿ ಮಲ್ಲಪ್ಪಯ್ಯ ಪೊನ್ನನ ಶಾನ್ ಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಪೊನ್ನನ ಶಾಂತಿ ಪುರಾಣದಲ್ಲಿ ಅತ್ತಿಮಬ್ಬೆಯ ತವರು ಮನೆಯ ಹಲವು ಸಂಗತಿಗಳು ಹೇಳಿರುವುದು ಕಾವ್ಯದಿಂದ ನಮಗೆ ತಿಳಿದು ಬರುತ್ತದೆ. ಅತ್ತಿಮಬ್ಬೆಯ ಆಶ್ರಯದಲ್ಲೇ ರನ್ನಕವಿ ಅಜಿತ ಪುರಾಣವನ್ನು ಬರೆದಿದ್ದು. ಈ ಪುರಾಣದಲ್ಲಿ ಎರಡನೆಯ ತೀರ್ಥಂಕರರಾದ ಅಜಿತ ಸ್ವಾಮಿ ಮತ್ತು ಎರಡನೇ ಚಕ್ರವರ್ತಿಯಾದ ಸಗರನ ಚರಿತ್ರೆಯುಳ್ಳ ಜೈನ ಪುರಾಣವಿದೆ. ಈ ಕಾವ್ಯದಲ್ಲಿ ರನ್ನನು ಅತ್ತಿಮಬ್ಬೆಯ ಗುಣವನ್ನು ಕೊಂಡಾಡುತ್ತಾ ತನಗೆ ಪೋಷಕರಾದ ಚಾಮುಂಡರಾಯ ತೈಲಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ಆದಿ ಪುರಾಣ ಶಾಂತಿ ಪುರಾಣಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗತ್ತಿಮಬ್ಬೆಗರ್ತಿಯೇ ಪೇಳ್ದಂ ಇದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುವುದಲ್ಲದೆ ಅವಳ ಆದರ್ಶ ಚಾರಿತ್ರವನ್ನು ಪೀಠಿಕಾ ಭಾಗದಲ್ಲಿ ಮುಕ್ತಕಂಠದಿಂದ ಹೊಗಳಿದ್ದಾನೆ ಹಾಗೂ ಅವಳ ಗುಣವನ್ನು ಲಕ್ಕುಂಡಿಯ ಶಿಲಾಶಾಸನದಲ್ಲಿಯೂ ಅವನೇ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಹೆಣ್ಣು ತಾಯಿಯಾಗುವ ಸಂದರ್ಭದಲ್ಲಿ ಬಯಕೆಗಳು ಇರುವುದು ಸಹಜ. ಆದರೆ ಅತ್ತಿಮಬ್ಬೆಯ ಬಯಕೆಯೇ ವಿಶೇಷವಾಗಿತ್ತು. ಅದೆಂದರೆ ಜಿನಾಯಗಳನ್ನು ಕಟ್ಟಿಸಬೇಕು, 1000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು, 1000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಬಯಕೆಯಾಗಿತ್ತು. ಅವಳ ಬಯಕೆಯೂ ಈಡೇರಿತು. ಅನ್ನಿಗ ದೇವನೆಂಬ ಗಂಡು ಮಗುವಿನ ತಾಯಿಯೂ ಆದಳು. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ವೀರಳು ಶೂರಳು ಎಂಬುದಕ್ಕೆ ಪತಿ ನಾಗದೇವನೊಂದಿಗೆ ಆಗಾಗ ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ಇದನ್ನು ಕಂಡ ಜನರು ರಣಧೀರೆ ಶೂರಳು ಎಂದು ಅವಳ ಶೌರ್ಯ ಸಾಹಸದ ಪರಾಕ್ರಮಗಳನ್ನ ಕೊಂಡಾಡುತ್ತಿದ್ದರು. ಅತ್ತಿಮಬ್ಬೆ ಯೌವನದಲ್ಲಿರುವಾಗಲೇ ಅವಳ ಗಂಡ ನಾಗದೇವ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ತಂಗಿ ಗುಂಡುಮಬ್ಬೆಯು ಅಕ್ಕನನ್ನು ಕಷ್ಟದಿಂದ ಒಪ್ಪಿಸಿ ಎಳೆಯ ಪ್ರಾಯದ ಅನ್ನಿಗ ದೇವನನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ಅತ್ತಿಮಬ್ಬೆಗೆ ಒಪ್ಪಿಸಿ ಗುಂಡುಮಬ್ಬೆ ಗಂಡನೊಡನೆ ಸತಿಯಾಗುತ್ತಾಳೆ. ಪತಿಯ ಗಲಿಕೆಯಿಂದ ನೊಂದ ಅತ್ತಿಮಬ್ಬೆ ಮಗನ ಲಾಲನೆ ಪಾಲನೆಗಾಗಿ ಕಷ್ಟದಿಂದ ಉಳಿದು ಉಗ್ರ ವ್ರತ ನೇಮಾದಿಗಳಲ್ಲಿ ತನ್ನ ಜೀವನವನ್ನ ಸಾಗಿಸುತ್ತಾಳೆ. ಸುತನ ಜವಾಬ್ದಾರಿ ಪತಿಯ ಕೆಲಸದ ಹೊಣೆಯನ್ನ ಹೊತ್ತು ರಾಜಕಾರಣದಲ್ಲಿ ತೈಲಪ ಚಕ್ರವರ್ತಿಗೆ ತಾಯಿಯಂತೆ ಸಲಹೆ ನೀಡುತ್ತಿದ್ದಳು. ತನ್ನ ಪತಿ ಮತ್ತು ಸೋದರಿಯನ್ನು ಕಳೆದುಕೊಂಡ ವಿಷಾದದಲ್ಲಿ ಮುಳುಗಿದ ಅತ್ತಿಮಬ್ಬೆಯು ದುಃಖವನ್ನು ನುಂಗಿಕೊಂಡು ವೈರಾಗ್ಯ ತಾಳಿದಳು. ಧಾರ್ಮಿಕವಾದ ಸರಳ ಜೀವನವನ್ನು ನಡೆಸಿದಳು. ಅವಳ ಜೀವನವು ಕಲೆಗಳಿಗೆ ಮತ್ತು ಧಾರ್ಮಿಕ ಪುನರ್ಜೀವನಕ್ಕೆ ಮೀಸಲಾಯಿತು. ತೈಲಪ್ಪ ಚಕ್ರವರ್ತಿಯು ಅಣ್ಣಿಗ ದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅಲ್ಲಿಯೇ ಜಿನಾಲಯವನ್ನು ಕಟ್ಟಿಸಿದಳು. ಅದರ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವಳೇ ವಹಿಸಿಕೊಂಡಳು. ಜಿನಾಲಯದಲ್ಲೇ ಅವಳ ಶಾಸನವೂ ಇದೆ. ಇದು ಜೈನ ಬಸದ ಹತ್ತಿರ ನೆಟ್ಟಿರುವ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ. ಅತ್ತಿಮಬ್ಬೆಯ ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಕವಿ ರನ್ನನು ಬರೆದಿದ್ದಾನೆ. ಲಕ್ಕುಂಡಿ ಶಾಸನದ ವೈಶಿಷ್ಟ್ಯ ಈ ರೀತಿಯಾಗಿದೆ. ಅತ್ತಿಮಬ್ಬೆ ಮಹಾಕವಿ ರನ್ನನ ಆಶಯದಾತೆ. ಈಕೆ ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಬರೆಸಿದಳು. ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ನೀಡಿದಳೆಂದು ಈ ಶಾಸನದಲ್ಲಿ ತಿಳಿದು ಬರುತ್ತದೆ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳೆಂಬುದು ಈ ಶಾಸನವು ಉಲ್ಲೇಖಿಸುತ್ತದೆ. 1500 ರತ್ನ ಖಚಿತವಾದ ಬಂಗಾರದ ಜಿನಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ದಾನವಾಗಿ ನೀಡಿದಳು. ಅಂದಿನ ಕಾಲದಲ್ಲಿ ಅತ್ತಿಮಬ್ಬೆಯಂತಹ ಸ್ತ್ರೀ ಜೈನ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ಪೊನ್ನನ ಶಾಂತಿ ಪುರಾಣದ 1000 ಹೋಲೆಗಳ ಮೇಲೆ

0: ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಓಲೆಗರಿಯ ಮೇಲೆ 1000 ಪ್ರತಿಗಳನ್ನು ಬರೆಯಿಸುವುದು ಅಂದಿನ ಕಾಲದಲ್ಲಿ ಅದ್ಭುತ ಕಾರ್ಯವೇ ಸರಿ. ಇದರ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎಂಬ ಕೀರ್ತಿಗೆ ಭಾಜನಳಾದಳು. ಶಾಸ್ತ್ರದಾನ ಮಾಡಿದಳು. ಅತಿಮಬ್ಬೆಯ ತಪಸ್ಸು, ಕಠೋರ ನಿಯಮಾನುಸರಣೆ, ತ್ಯಾಗ ಔದಾರ್ಯಗಳನ್ನ ಲಕ್ಕುಂಡಿ ಶಾಸನವು ಕೊಂಡಾಡಿದೆ. ಅತಿಮಬ್ಬೆ ಮರಣದ ನಂತರ ಸ್ಥಾಪಿತವಾದ ಅನೇಕ ಶಾಸನಗಳು ಮತ್ತು ಹಲವು ಕವಿಗಳು ಅವಳ ದಾನ ಧರ್ಮಗಳ ಹಿರಿಮೆಯನ್ನ ಹೊಗಳಿದ್ದಾರೆ. ಮಹಾಕವಿ ರನ್ನನಂತೂ ತನ್ನ ಅಜಿತ ಪುರಾಣದಲ್ಲಿ ಅವಳ ಆದರ್ಶ ಚಾರಿತ್ರ್ಯದ ಬಗ್ಗೆ ತನ್ನ ಪದ್ಯವೊಂದರಲ್ಲಿ ಈ ರೀತಿಯಾಗಿ ವಿವರಿಸುತ್ತಾನೆ. ಬಿಳಿಯ ಹರಳೆಯಂತೆ, ಗಂಗಾಜಲದಂತೆ, ಕೊಪಣಾದ್ರಿಯಂತೆ ಧವಳ ಮಾದುದು ಚರಿತೆ ಅತ್ತಿಮಬ್ಬೆಯ ಎಂತಾಗಿ ಅವಳ ಪಾವಿತ್ರ್ಯವನ್ನು ಹೊಗಳಿದ್ದಾನೆ. ನಿಜಕ್ಕೂ ಅತ್ತಿಮಬ್ಬೆಯ ಮೈ ಮನಸ್ಸು ಶ್ವೇತ ಪವಿತ್ರ ಗಂಗಾ ಜಲದಂತೆ ವಿಶಾಲವಾದ ಹೃದಯವುಳ್ಳವಳಗಿದ್ದಳು ಎಂದೇಳುವಲ್ಲಿ ಅಚ್ಚರಿಯಿಲ್ಲ. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬೆಳಗಿದಳು. ನಂತರದಲ್ಲಿ ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿಯೂ ಅನೇಕ ಶಾಸನಗಳಲ್ಲಿಯೂ ಅತ್ತಿಮಬ್ಬೆಯನ್ನು ಮನಸಾರೆ ಹೊಗಳಲಾಗಿದೆ. ಅತ್ತಿಮಬ್ಬೆ ಮಾಡಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳು ಇಂತಿವೆ. ರನ್ನನಂತ ವರಕವಿಗಳಿಗೆ ಸ್ಫೂರ್ತಿ ಆಶ್ರಯ ಕೊಟ್ಟಳು. ನಾಗದೇವ ಅಣ್ಣಿಗ ದೇವರಂತ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು. ಓಲೆಗರಿ ಪ್ರತಿಗಳಲ್ಲಿ ಶಾಂತಿ ಪುರಾಣ, ಅಜಿತ ಪುರಾಣ ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಯಿಸುವುದರ ಮೂಲಕ ಕನ್ನಡ ಪ್ರಕಾಶಕಿಯಾಗುವುದರೊಂದಿಗೆ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಜೀವ ತುಂಬಿದ ಪುಣ್ಯಮೂರ್ತಿಯಾದಳು. ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು. ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು. ನಾಡಿನಾದ್ಯಂತ 100 ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯದ ಮಹಾಚೇತನಳಾದಳು. ಬೇಡಿದವರಿಗೆ ಅವರು ಬೇಡಿದ್ದನ್ನು ಇಲ್ಲ ಎನ್ನದಂತೆ ತಡ ಮಾಡದೆ ಒಡನೆಯೇ ಹಿಡಿ ಹಿಡಿಯಾಗಿ ಹಿಡಿಡಿ ಎಂದು ಮುಕ್ತ ಹಸ್ತದಿಂದ ನೀಡಿದಳು. ತನ್ನದೆಂಬುದು ಸರ್ವಸ್ವವನ್ನು ಧರ್ಮ ಮತ್ತು ಸಮಾಜಕ್ಕಾಗಿ ದಾನ ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ ಸಾಲುಗಳು: ಶ್ರೀಮದ್ ಅಭಿನವ ಕವಿ ಚಕ್ರವರ್ತಿ ಕವಿರತ್ನ ನಿರ್ಮಿತ ಶ್ರೀ ದಾನ ಚಿಂತಾಮಣಿ ನಿರ್ಮಾಪಿತ ಶ್ರೀಮದ್ ಅಜಿತ ತೀರ್ಥಂಕರ ಪುರಾಣ ತಿಲಕದೋಳ್ ಎಂದು ತನ್ನ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದ ಆಕೆಯ ಸ್ಮರಣೆಯನ್ನು ರನ್ನನು ಅಪಾರವಾಗಿ ಕೊಂಡಾಡಿದ್ದಾನೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಹೆಸರು ಇಡುವುದರ ಮೂಲಕ ಅವರ ಉಪಕಾರಕ್ಕೆ ಗೌರವದ ಅಭಿಮಾನ ಮೆರೆದಿದ್ದಾನೆ. ಅತ್ತಿಮಬ್ಬೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕಡಿಮೆಯೇನಲ್ಲ. ನಮಗೆಲ್ಲ ತಿಳಿದಂತೆ ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜಿನಶಾಸನ ದೀಪಿಕೆ, ಗುಣದಖನಿ, ಜೈನ ಶಾಸನ ರಕ್ಷಮಣಿ, ಅಕಲಂಕ ಚರಿತೆ, ಸರ್ವ ಕಲಾವಿದೆ ಮುಂತಾದ ಬಿರುದುಗಳನ್ನು ಹೊಂದಿದ್ದಳು. ಅತ್ತಿಮಬ್ಬೆ ಬದುಕಿ 1000 ವರ್ಷಗಳಾಗಿದ್ದರಿಂದ ಕರ್ನಾಟಕ ಸರ್ಕಾರವು 1994-95 ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿತು. ಸ್ತ್ರೀಯ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಅತ್ತಿಮಬ್ಬೆಯ ಸ್ಮರಣಾರ್ಥ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿತು. ಈ ಪ್ರಶಸ್ತಿಯನ್ನು ಮೊದಲು ಟಿ ಸುನಂದಮ್ಮ, ಶಾಂತಾದೇವಿ ಅಳ್ವಾಡ್, ವೈದೇಹಿ ಮೊದಲಾದವರನ್ನೊಳಗೊಂಡು ಮಹಿಳಾ ಸಾಹಿತಿಗಳು ಈ ಪ್ರಶಸ್ತಿಗೆ ಭಾಜನರಾಗಿರುವುದು ವಿಶೇಷ. ಕನ್ನಡ ನಾಡಿನಲ್ಲಿ ಶೀಲ, ಅನುಪಮ ಗುಣ, ಹೌದಾರಿಯ ಅಭಿಮಾನಿಗಳಿಗೆ ಸಂಕೇತವಾಗಿ ಬಾಳಿದ ಮಹಾ ವ್ಯಕ್ತಿ ಅತ್ತಿಮಬ್ಬೆ ಮುಂದಿನ ಜನಾಂಗದ ಮೇಲೆಯೂ ತನ್ನ ಪ್ರಭಾವವನ್ನು ಬೀರಿದಳು. ಇಂತಹ ದಾನಶೂರಿಯ ದಿವ್ಯ ದರ್ಶ ಅನುಪಮ, ಅನನ್ಯವಾದದ್ದು.
1: ಇದುವರೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡಿದವರು ಶಾಂತಲಾ ಎಸ್ ಮುಕುಂದಿಮಠ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ

0: ಇದುವರೆಗೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.

0: ಈ ಸಲದ ಎಸ್ಡಿಎಂ ಡಾಕ್ಟರ್?
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಎನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ನಲ್ಮೆಯ ಕೇಳುಗರೆ,
3: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
2: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
3: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
2: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
3: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
4: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
2: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
3: ವಚನಾಮೃತ, ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ.
2: ವಚನಾಮೃತ.

ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ ಕೇಳುಗರೆ, ಮೇ 31 ವಿಶ್ವ ತಂಬಾಕು ರಹಿತ ದಿನ. ಅನ್ಮಾಸ್ಕಿಂಗ್ ದಿ ಅಪೀಲ್ ಕೌಂಟರಿಂಗ್ ನೋಟಿಸ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್, ಅಂದ್ರೆ ತಂಬಾಕು ಮತ್ತು ನಿಕೋಟಿನ್ ಚಟವನ್ನು ಎದುರಿಸಲು ತಂಬಾಕು ಮತ್ತು ನಿಕೋಟಿನ್ ಸೇವನೆ ಕುರಿತ ತಪ್ಪು ಕಲ್ಪನೆಯ ಅನಾವರಣ, ಇದು ಈ ಬಾರಿಯ ಘೋಷವಾಕ್ಯ. ಶ್ರೋತೃಗಳೇ, ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಮುಖ್ಯವಾಗಿ ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು.

0: ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್.
1: ನಮಸ್ಕಾರ.
0: ಈಗ ಮೇ 31ನ್ನ ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ?
1: ಮೇ 31ರಂದು ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಈ ಧೂಮಪಾನ ಅದರ ದುಷ್ಪರಿಣಾಮಗಳು ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತೆ ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡಬಹುದು, ಯುವ ಜನರು ಇದಕ್ಕೆ ಬಲಿಯಾಗದ ಯಾವ ರೀತಿ ನೋಡಬಹುದು, ಸೊ ಅದೆಲ್ಲ ಧ್ಯೇಯ ಇಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ.
0: ಅಂದ್ರೆ ಮುಖ್ಯವಾಗಿ ತಂಬಾಕನ್ನ ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನ ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ.
1: ಹೌದು ಹೌದು. ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅವರ ಟಾರ್ಗೆಟ್ ಯುವ ಜನರು.
0: ಹೌದು,
1: ಹೊಸ ಹೊಸ ಯುವ ಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಈ ಕಂಪನಿ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳುದು, ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳುದು,
0: ಅಂದ್ರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ.
1: ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದು ಅಂತೇಳಿ ಅವರಿಗೆ ಗೊತ್ತಾಗುದಿಲ್ಲ ತಪ್ಪು ಕಲ್ಪನೆ. ಸೊ ಅಂತದೆಲ್ಲ ನೀವು ಏನಾದ್ರು ಇದ್ರೆ ತಂತ್ರಗಳನ್ನು ಬಹಿರಂಗ ಪಡಿಸಬೇಕು ಅಂತ. ಸೊ ನೀವೇನಾದ್ರೂ ಹಾಕಿದ್ರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರದು, ನಿಜವಾದ ಅದ್ರಲ್ಲಿ ಏನುಂಟಂತ ಹೇಳ್ಬೇಕಂತ ಹೇಳ್ತಾರೆ.
0: ಇನ್ನ ಮುಖ್ಯವಾಗಿ ನಮ್ಮಲ್ಲಿ ಈ ತಂಬಾಕನ್ನ ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ, ಮತ್ತೆ ಈ ತಂಬಾಕನ್ನ ಬಳಸೋದಕ್ಕೆ ಏನ್ ಕಾರಣ ಅಂತೀರಾ?
1: ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ, ಮತ್ತೊಂದು ಚಿವೇಬಲ್ ಅಂದ್ರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ, ಪಾನ್, ಸೊ ಅದೆಲ್ಲ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್. ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶನ ಪರಿಣಾಮ ಬೀರ್ತದೆ, ಸೊ ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ.
0: ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಬಾಕನ್ನ ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತೀವಿ?
1: ಆಕ್ಚುಲಿ ಇದು ಏನಾಗ್ತದೆ ಹೇಳಿದ್ರೆ, 13ರಿಂದ 17 ವರ್ಷ ಆ ಏಜ್ ಗ್ರೂಪ್ ಅನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದ್ರೆ ಏನಾಗ್ತದೆ, ಅದ್ರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ತಾರೆ, ಅವ್ರಿಗೆ ಯಾಕೆ ಅನಾರೋಗ್ಯ ಆಗ್ತದೆ. ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. 40 ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದ, ಅಂದ್ರೆ 10-15 ವರ್ಷ ಧೂಮಪಾನ ಮಾಡಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪ್ರಾಬ್ಲಮ್ ಎಂತಾಗ್ತದೆ ಅಂತ ಹೇಳಿದ್ರೆ, ಅವ್ರು ಇದನ್ನು ಒಪ್ಪುದಿಲ್ಲ, ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ, ಸೊ ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಹಾಳಾಯ್ತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜ್ ಅಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ.
0: ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದು ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತ?
1: ಹೌದು, ಅದು ಯಾಕಂತ ಹೇಳಿದ್ರೆ, ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು, ಸೊ ಅಲ್ಲಿಂದ ಸ್ಟಾರ್ಟ್ ಆಗುದು. ಸೊ ಫಸ್ಟ್ ಕುತೂಹಲ, ನಂತರ ಅದು ಚಟ, ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಅವರಿಗೆ ದಿವಸಕ್ಕೆ 1-2 ಪ್ಯಾಕೆಟ್ ಆದ ಸಿಗರೇಟ್ ಬೇಕಾಗ್ತದೆ, ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ, ಯಾಕಂದ್ರೆ ಅವಲಂಬನೆ ಆಗ್ತದೆ.
0: ನಾವು ಕೇಳ್ತಾ ಇರ್ತೀವಿ ಕೆಲವರು ಈಗ ಶೌಚಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಅವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನೂ ಹೇಳ್ತಾ ಇರ್ತಾರೆ.
1: ಮತ್ತೆ ಕೆಲವರಿಗೆ ಪೇಪರ್ ಓದಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು, ಯಾವ ಸಂಬಂಧವಿಲ್ಲ. ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ, ಉತ್ತೇಜನ ನಿಕೋಟಿನ್ ಉಂಟು ಅದು ಕೊಡ್ಬೋದು, ಆದ್ರೆ ಅದು ಟೆಂಪರರಿ.
0: ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ.
1: ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಇಲ್ಲ. ಅದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಹಲವಾರು ವಿಧಾನ ಉಂಟು, ಸಿಗರೇಟ್ ಹೇಳುದು ಒತ್ತಡ ಕಡಿಮೆ ಮಾಡುದು ನಮ್ಗೆ ಗೊತ್ತಿಲ್ಲ.
0: ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದ್ರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಈ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ?
1: ಈಗ ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ನಿಮ್ಮ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟ್ ಅಲ್ಲಿ ಸಾಧಾರಣ 7,000 ರಾಸಾಯನಿಕ ವಸ್ತುಗಳಿವೆ, ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು

0: ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ, ಯಾಕಂದ್ರೆ ಅವರಿಗೆ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಸ್ಟಮಿನ ಕಡಿಮೆ, ಸ್ವಲ್ಪ
1: ಶ್ವಾಸಕೋಶದ
0: ಸಾಮರ್ಥ್ಯ ಕಡಿಮೆ. ಆದ್ರಿಂದ ನಾವು ನೋಡಿದ್ದೇವೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್, ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮಾರ್ಟಾಲಿಟಿ ಡೆತ್ ರೇಟ್ಸ್ ಅವರಲ್ಲಿ ಜಾಸ್ತಿ.
1: ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು.
0: ಮತ್ತೆ ಲಾಸ್ಟ್ ಒಂದು 15 ವರ್ಷ ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಾವು ತುಂಬಾ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವವರು 15 ವರ್ಷ 20 ವರ್ಷ. ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ ಬಿಪಿ ಜಾಸ್ತಿ ಮಾಡ್ತದೆ, ಹೃದ್ರೋಗ ಸಮಸ್ಯೆ ತರ್ತದೆ, ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಅದು ಪ್ರಾಬ್ಲಮ್ ಕೊಡ್ತದೆ. ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ, ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ. ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ.
1: ಮತ್ತೆ ತಂಬಾಕನ್ನ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ?
0: ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವೆಳ್ಳೆದೆಲೆ ಅದರಲ್ಲಿ ಯಾವುದು ಇಲ್ಲ, ಪ್ರಾಬ್ಲಮ್ ಇಲ್ಲ, ಆದ್ರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ. ಸೊ ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 ಇಯರ್ಸ್, ಅವನೇನ್ ಹೇಳ್ತಾನೆ ಹೇಳಿ ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂದ್ರೆ ಅದು ಕ್ಯಾನ್ಸರ್ ಇದ್ದು ಪ್ರಥಮ ಹಂತದ್ದು. ಸೊ ಆ ಸ್ಟೇಜ್ ಗೆ ರೀಚ್ ಆಗ್ತಾರೆ. ದಿವಸಕ್ಕೆ 20-30 ಪ್ಯಾಕೆಟ್ ಅನ್ನು ಬಾಯಲ್ಲಿ ಇಟ್ಟರೆ ಅವನಿಗೆ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ.
1: ಹೌದೌದು, ಕೆಲವು ಚಿತ್ರಗಳನ್ನ ನೋಡಿದೀವಿ, ಕೆನ್ನೆನೆ ತೂತು ಬಿದ್ದಂಗಾಗಿ ಅಲ್ಲೆಲ್ಲ ಕಾಣಿಸ್ತಾರೆ.
0: ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆಯ ಕ್ಯಾನ್ಸರ್ ಇದೆಲ್ಲ ಬಹಳ ಕಾಮನ್.
1: ಅಂದ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ನಲ್ಲಿರುವಂತ ವಿಷವಸ್ತು ಯಾವುದು ಅಂತ?
0: ನಿಕೋಟಿನ್ ಮೈನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವಂತ ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಅದರಲ್ಲಿ ಹೊಗೆಲ್ ಕಾರ್ಬನ್ ಮೊನಾಕ್ಸೈಡ್, ಬೆಂಜಿನ್, ತುಂಬಾ ಸಾಧಾರಣ 60 ಕ್ಯಾನ್ಸರ್ ಕಾರಕ ರಾಸಾಯನಿಕ ವಸ್ತುಗಳಿವೆ. ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು ಯಾರು ನಾನ್ ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ, ನನ್ನ ಹತ್ರ ಯಾರು ನಿಂತ್ರೆ ಅವರಿಗೆ ಸಹ ಪ್ರಾಬ್ಲಮ್. ಸೊ ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀಳ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ, ಕಾಲಕ್ರಮೇಣ ಇಮ್ಯುನಿಟಿ ಸಹ ಕಡಿಮೆ ಮಾಡ್ತದೆ. ಅದರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್, ನಮ್ಮ ಹತ್ರ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳ್ಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ, ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ.
1: ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದ್ರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ.
0: ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ, ಸ್ಟ್ರೋಕ್, ಬಿಪಿ ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್, ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವರಿಗಿರ್ತದೆ. ಸೊ ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50 ಬರ್ಬೋದು, 45 ಸ್ಟ್ರೋಕ್ ಬರ್ಬೋದು. ಅವರಿಗೆ ಬಿಪಿ ಬೇಗ ಬರ್ತದೆ, ಅವರಿಗೆ ಶುಗರ್ ಬೇಗ ಬರ್ಬೋದು. ಅದರಿಂದ ತುಂಬಾ ಪರಿಣಾಮ ಬರುತ್ತೆ. ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ.
1: ಅಂದ್ರೆ ಈ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ ಉಂಟು.
0: ಸೇಮ್ ಅದು, ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡುವವರಿಗೆ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಹಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ.
1: ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂತವ್ರಂತೂ ಇಂತ ಹೊಗೆ ಏನಾದ್ರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸಬಹುದಲ್ಲ?
0: ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು 2 ನಿಂತ್ರೆ ಸಾಕು, ಅವ್ರ ಕೆಮ್ಮೋ ಮೊದಲೇ ನಾವು ಕೆಮ್ತೇವೆ. ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು, ಅಷ್ಟು ಅದರಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ.
1: ಮತ್ತೆ ಸೀನ್ ಬರೋದು, ಒಂದ್ ರೀತಿ ನಮಗೆ ಉಸಿರು ಕಟ್ಟದಂಗೆ ಆಗೋದು.
0: ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಕೆಮ್ತಾ ಇರ್ತಾರೆ, ಅದನ್ನ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ.
1: ಇನ್ನ ಈ ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದ್ರೂ ಕಾರ್ಯಕ್ರಮಗಳನ್ನ ಹಾಕೊಂಡಿದೆಯಾ?
0: ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲಾ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳನ್ನು ಹಾಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು, ಹೆತ್ತವರು ಸಹ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಹೆತ್ತವರು ಸಿಗರೇಟ್ ಹೇಳಿದ್ರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಹೇಳಿತಾರೆ, ಅದರಿಂದ ಹೆತ್ತವರು ಸಿಗರೇಟ್ ಹೇಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು. ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನು, ಮನೆಯಲ್ಲಿ ನಾವು ಮಾಡಬಾರದು. ಸಣ್ಣ ಮಕ್ಕಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ ಅಲ್ಲಿ ಮಾಡಬಾರದು, ಪಾರ್ಕಲ್ಲಿ ಮಾಡಬಾರ್ದು, ಈಗ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು.

0: ಹೇಳ್ತಾರೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾರ್ಮಲ್ ಈಗ ಐ ತಿಂಕ್ 70% ಕಡಿಮೆ ಆಗಿದೆ.
1: ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇದೆಯಾ?
0: ಹೌದು, ಈಗ ಪಬ್ಲಿಕ್ ಪ್ಲೇಸ್ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ. ಈವನ್ ಸಿಗರೆಟ್ ಬೀಡಿಯನ್ನು ಶಾಲೆಯ 100 ಮೀಟರ್ ಆವರಣದಲ್ಲಿ ಸಿಗರೆಟ್ ಅಥವಾ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ, ಮಾರ್ಲಿಕ್ಕೆ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್.
1: ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸುತ್ತಲೇ ಇದೆ.
0: ಹೌದು, ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್ 10-20 ಪಟ್ಟು ಟ್ಯಾಕ್ಸ್ ಹಾಕಿ ಆಗ ಅವರಿಗೆ ಹಣ ಇರಲು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇದುವುದು ಕಡಿಮೆ
1: ಆಗಬಹುದು.
0: ಹೌದು, ಅದು ಒಂದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ.
1: ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ಆರ್ಥಿಕ ತಜ್ಞರು. ಅದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕೋದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ.
0: ಅವನು ಒಂದು ಪ್ಯಾಕೆಟ್ ತೆಗೆಯುವ ಒಂದು ಎರಡು ಸಿಗರೆಟ್ ಇಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರುವುದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ. ಅವನು ಹೋಗಿ ನನಗೆ ಸಿಗರೆಟ್ ಬಿಡಬೇಕಂತ ಆ ಸ್ಟೇಜ್ಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೆಟ್ ಪ್ಯಾಕ್ ಅಲ್ಲಿ ಚಿಹ್ನೆ ಉಂಟು, ಒಂದು ಪಿಕ್ಚರ್ ಉಂಟು, ಕ್ಯಾನ್ಸರ್ ಬಾಯಿಯ ಕ್ಯಾನ್ಸರ್ ಅದೆಲ್ಲ ಚಿಹ್ನೆ ಉಂಟು,
1: ಬಾಯೆಲ್ಲ ತೂತ್ ಬಿದ್ದು ಅಂದ್ರೆ ಗಾಯ ಆಗಿರೋದು.
0: ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು ಓದ್ಲಿಕ್ಕೆ,
1: ಕಾಣಿಸ್ತಿರ್ಲಿಲ್ಲ.
0: ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರೆದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯಕ್ಕೆ ಹಾನಿಕರ ಬರೆದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೆಟ್ ಪ್ಯಾಕ್ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಅವರನ್ನು ಯುವಜನರು ಬಲಿ ಆಗದಾಗಿ ನೋಡುದು, ಅದರಲ್ಲಿ ಆ ಬೀಡಿ ಸಿಗರೆಟ್ ಅಲ್ಲಿ ಅಡಿಟಿವ್ಸ್ ಹಾಕುದು. ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಎಲ್ಲ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್,
1: ಸಾರ್ವಜನಿಕ,
0: ಈಗ ಉದಾಹರಣೆಗೆ ಶಾಲೆ ಸ್ಮೋಕ್ ಫ್ರೀ ಝೋನ್, ಮನೆ ಸ್ಮೋಕ್ ಫ್ರೀ ಝೋನ್, ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್. ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೆಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಸೊ ಅದು ಇವನ್ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ. ಸೊ ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಸೊ ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು.
1: ಇಷ್ಟೆಲ್ಲ ಒಂದು ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ. ಜೊತೆಗೆ ಈ ತಂಬಾಕು ಬೇಸಾಯ ಅಂದ್ರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ, ಅದು ಒಂದು ಕ್ರಮ.
0: ಹೌದು, ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್, ಅವರಿಗೆ ಬೇರೆ ಕ್ರಾಪ್ ಮಾಡ್ಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೋ, ಫುಲ್ ಪೊಟ್ಯಾಟೋ. ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ತಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡಬಹುದು.
1: ಯಾಕಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು. ಆಲೂಗಡ್ಡೆಯನ್ನು ಬೆಳಿಬಹುದು.
0: ಹೌದು, ಆಲ್ಟರ್ನೇಟಿವ್ ಕ್ರಾಪ್ ಐ ತಿಂಕ್ ಸರ್ಕಾರ ಅವ್ರಿಗೆ ಯಾವಾಗ್ಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ. ಅವರು ಅದನ್ನೇ ಮಾಡಬಹುದು. ಟೊಬ್ಯಾಕೋವನ್ನು ಗ್ರೋ ಮಾಡ್ಬೇಕಂತಿಲ್ಲ. ಒಂದು ಇಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನ ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ.
1: ಹೌದೌದು,
0: ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್
1: ಮಾಡಿ,
0: ಹೌದು, ಯುವ ಜನರನ್ನ ಅದನ್ನ ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರೂ ಸಹ ಅವರು ಅಷ್ಟು ಅದನ್ನು ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ
1: ಆಗುದಿಲ್ಲ ಅಂತ
0: ಆನ್ಲೈನ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ. ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೆಟ್ ಹಿಡಿದ್ರೆ ಅದಾಗ್ತೀರಿ ಇದಾಗ್ತೀರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ ಸೊ, ಒಂದು ಸಿಗರೆಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಬಟ್ ಪೀಪಲ್ ಅವ್ರ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೆಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು.
1: ಮತ್ತೆ ನಮ್ಮ ಸರ್ಕಾರ ಕೂಡ ಈ ತಂಬಾಕು ಅಥವಾ ಹೊಗೆ ಸೊಪ್ಪನ್ನ ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು.
0: ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ, ಎಲ್ಲಾ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು.
1: ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯುವಜನರನ್ನೇ.
0: ಹೌದು,
1: ಬೇರೆಯವ್ರನ್ನ ನೋಡಿ ಕಲಿಯರೇ ಜಾಸ್ತಿ.
0: ಹೌದು, ಅದು ಏಜ್ ಹಾಗೆ 12-17, ದೇ ಸಿ ಅದರ್ಸ್, ಬೇರೆಯವರ ನೋಡುದು.
1: ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲು ಹೋಗ್ತಾರೆ.
0: ಹೌದು, ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ, ಎಲ್ಲಿ ಕ್ರಿಕೆಟ್ ಅಲ್ಲಿ ಆಗ್ಲಿ ಟಿವಿ ಸೀರಿ ಎಲ್ಲಿ ಸಹ ಮಾಡುದಿಲ್ಲ ಈಗ.
1: ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ದಾರೆ,
0: ಈಗ ಮಾಡ್ಲಿಕ್ಕಿಲ್ಲ ಅಂತ ಬಂದ್ವಿ.
1: ಇನ್ನ ಮುಖ್ಯವಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನ ಜಗಿಯುವಂತಹದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನ ಹಾಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೆಟ್ ಸೇದೋದು, ಇಂಥದ್ದೆಲ್ಲಾನು, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ?
0: ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ. ಯಾರಿಗಾದರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು

0: ಆಸ್ಪತ್ರೆಗೆ ಬರಬಹುದು, ಡಿ ಅಡಿಕ್ಷನ್ ಸೆಂಟರ್ಗೆ ಬಂದ್ರೆ.
1: ಅಂದ್ರೆ ಚಟಮುಕ್ತಿ ಕೇಂದ್ರಗಳು ಅಂತ.
0: ಹೌದು ಅದು, ಹೌದು, ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕು ಅಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನದಿಂದ ಹೊರಗೆ ತರಬಹುದು. ಇದೇನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು.
1: ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರಾ?
0: ಹೌದು, ನಿಕೋಟಿನ್ ಗಮ್ಸ್ ಚೂಯಿಂಗ್ ಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು. ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ.
1: ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ.
0: ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್. ಸೊ ಅದರಷ್ಟು ಬ್ಯಾಡ್ ಯಾವುದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಎವ್ರಿ ಸಿಟಿಜನ್ ಅಷ್ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ? ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳು ಇದ್ದಾರೆ, ಹೆಂಗಸರು ಇದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ? ಐ ಥಿಂಕ್ ವಿ ಎವ್ರಿಬಡಿ ಅಷ್ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ.
1: ಇವತ್ತು ಲಿಂಗ ಭೇದವಿಲ್ಲದೆ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಒಂದು ಈ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ?
0: ಹೌದು, ಈಗ ಏನಾಗಿದೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯಿನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಯುವಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು. ಆದ್ರೆ ಟೋಟಲ್ ಸ್ಮೋಕರ್ಸ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳ ತೂಕ ಬಹಳ ಕಡಿಮೆ ಇರ್ತದೆ, ಅವರು ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು. ಅದರಿಂದ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ, ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು. ಅದರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ.
1: ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಕೊಡುತ್ತೆ,
0: ಸ್ಟೆರಿಲಿಟಿ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು. ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ.
1: ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು.
0: ಅದೇ ಪೋಷಕರು, ಶಿಕ್ಷಕರು, ಸಾರ್ವಜನಿಕರು ಇದಕ್ಕೆ ಪ್ರೋತ್ಸಾಹ ಕೊಡಲೇಬಾರದು. ಸೊ ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ. ಸೊ ಎರಡು ತುಂಬಾ ಸಮಸ್ಯೆ ಕೊಡ್ತದೆ, ಆ ಬಾಯಿಯ ಕ್ಯಾನ್ಸರ್, ನಾಲಗೆಯ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ.
1: ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ,
0: ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ,
1: ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ.
0: ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ,
1: ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ,
0: ಎಲ್ಲ ಆರ್ಗನ್ಸ್ ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ಸೊ ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸಬೇಡಿ. ಈವನ್ ಸಮಾಜದ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರೆಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಳಿಕ್ಕೆ ಇಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ, ಲೆಸ್ ದೆನ್ 13-15 ಇಯರ್ಸ್ ನವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೂ ಸಹ ಇಲ್ಲ, ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ತಳಿದ್ರೆ ಅಂಗಡಿಯವರು ಕೊಡುದಿಲ್ಲ.
1: ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ.
0: ಅದೇ ಇನಿಷಿಯಲಿ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ,
1: ಯಾಕಂದ್ರೆ ಬಹಳ ದುಬಾರಿ ಆಗ್ತಾ ಇದೆ.
0: ಯಾಕಂದ್ರೆ ಸ್ಮೋಕರಿಗೂ ತೊಂದ್ರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ, ಮನೆಯಲ್ಲಿ ಆಸ್ತಮಾಸ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ, ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನಿಮೋನಿಯಾಸ್ ಆಗ್ಬೋದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬೋದು. ಸೊ ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ.
1: ಹೌದೌದು,
0: ಮೊದಲು ಅಡ್ವರ್ಟೈಸ್ಮೆಂಟ್ ಇದ್ದು ಮೇಡ್ ಫಾರ್ ಈಚ್ ಅದರ್ ಅಂತ. ಸೊ ಆಕ್ಚುಲಿ ನಾವು ಕೇಳ್ತಾ ಇದ್ದೇವೆ ಮೇಡ್ ಫಾರ್ ಈಚ್ ಅದರ್ ಹೌ ಲಾಂಗ್ ಫಾರ್, ಎಷ್ಟು ಸಮಯ ಅದು ಮೇಡ್ ಫಾರ್ ಈಚ್ ಅದರ್. ಮತ್ತೆ 15 ವರ್ಷ ಆದ್ಮೇಲೆ ಅವನಿಗೆ ಯಾವ್ದೋ ಒಂದು ಕ್ಯಾನ್ಸರ್ ಬರಲೇಬೇಕು, ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸ ಕ್ಯಾನ್ಸರ್ ಬರ್ತದೆ, ಮತ್ತೆ ಮೇಡ್ ಫಾರ್ ರೀಚ್ ಅದರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್, ಅದೇ ತಪ್ಪು ಕಲ್ಪನೆ, ಸುಳ್ಳು ಅಡ್ವರ್ಟೈಸ್ಮೆಂಟ್.
1: ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲಾನು ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ
0: ಸ್ವಯಂ ಪ್ರೇರಣೆಯಿಂದ ಬಂದ್ರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ, ನನಗೆ ತುಂಬಾ ಜನ ಪ್ರೆಷರ್ ಆಗ್ತಾರೆ ಬಿಡು ಬಿಡು ಅಂತೇಳಿ. ಸೊ ಅಂತವ್ರು ತುಂಬಾ ಜನ ನಾವು ನೋಡಿದ್ದೇವೆ, ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಸೊ ಅವರು ಒಂದು 2-3 ತಿಂಗಳು ನಮ್ಮ ಡಿ ಅಡಿಕೆ ಸೆಂಟರ್ಗೆ ಬಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರನ್ನು ಸ್ಲೋಲಿ ಬಿಡಿಸ್ತೇವೆ.
1: ತಕ್ಷಣ ನಿಲ್ಲಿಸಿದ್ರು ಏನು ಸಮಸ್ಯೆ ಏನಾಗಲ್ಲ,
0: ತಕ್ಷಣ ಆಗುದೇ ಇಲ್ಲ, ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ.

0: ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. 15 ವರ್ಷ ಮಾಡಿದ ಒಂದು ಸಲಹೆಗೆ ಬಿಡ್ತೇನೆ. ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು. ಸೊ ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್?
0: ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡೋದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬಿಡಿ ಅಂತ ತಕೊಳ್ಳೋದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರುತ್ತದೆ, ಅನೇಕ ಸಮಸ್ಯೆಗಳನ್ನ ನಾವು ದೂರ ಇರಬಹುದು. ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡ್ಲಿಕ್ಕೆ ಬಹಳ ಆಸೆ ಪಡ್ತೇನೆ.
1: ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಮತ್ತೆ ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿವಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಣ್ಣ
3: ಶಂಕರಣ್ಣ,
2: ಅಲ್ಲ ಬಹಳ ದಿನಗಳಾಯ್ತು ಭೇಟಿ ಮಾಡಿ, ಹೆಂಗಿದ್ಯಾ, ಏನ್ ಕತೆ?
3: ಏ ನಾನೇನು ಯಾವಾಗಲೂ ಚೆನ್ನಾಗಿರ್ತೀನಲ್ಲ ಶಂಕರಣ್ಣ, ನನ್ ಕೇಳ್ಬೇಕ ನೀನು?
2: ಅಲ್ಲ ಅಂದ್ರೆ ಯಾಗೊಮ್ಮೆ ಈಗೊಮ್ಮೆ ಫೋನ್ ಆದ್ರೂ ಮಾಡ್ತಿದ್ದೆ, ಫೋನ್ ಈಗ ಮಾಡ್ದಂಗ ಆಗ್ಬಿಡ್ತಲ್ಲ, ಇನ್ನೇನು ಈ ಕಡೆ ಸಿಗೋದು ಆಗೋಯ್ತು, ಹಬ್ಬ ಹರಿದಿನಗಳು ಅಂತ ಆ ಕಡೆ ಕಡೆ ಎಲ್ಲ ಹೋಗಿ ಬಂದಾಯ್ತು.
3: ಏ ಅದೇ ಸ್ವಲ್ಪ ಜಾತ್ರೆ ಹಬ್ಬ ಎಲ್ಲ ಇದ್ವಾ, ಇಲ್ಲಿ ಹೋಗೋದು ಅಂತ ಇರ್ತಾವಲ್ಲ, ಹೋಗೋದು ಇನ್ನ ಹೋಗ್ಲಿಲ್ಲ ಅಂತ ಬೇಜಾರಾಯ್ತಾರೆ. ನಮ್ಮನೆಗ್ ಬರ್ಬೇಕಲ್ಲ ಅವ್ರು,
2: ಅದು ದಿಟ್ಟ ಅನ್ನು,
3: ಅದಕ್ಕೋಸ್ಕರವ ಯಾರು ಹೇಳಿದ್ರು ನನ್ನ ಮಿಸ್ ಮಾಡಕ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಅದೇನೇ ಕಷ್ಟ ಇದ್ರು ಬಿಡಕ್ಲ, ಯಾಕೆಂದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ದನಕರಿಗೆ ಅಲ್ಲವ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ.
2: ಅಂದ್ರೆ ಈಗ ನಾವು ಹೋಗಿ ಬಂದು ಮಾಡಿದ್ರೆ ನಂಟಸ್ತಿಗೆ ಚೆನ್ನಾಗಿ ಉಳ್ಕತ್ತದೆ ಅಂತವ.
3: ಅದ್ ಗಾದೆನೆ ಮಾಡಿಲ್ವಾ, ನಂಟು ತಿರುಗದೆ ಹೋಯ್ತು ಕಂಚು ಬೆಳಗ್ದೆ ಹೋಯ್ತು ಅಂತ.
2: ಸರಿಯಾಗಿ ಹೇಳಿದೆ ನೋಡು, ಹಂಗಾಗಿ ನಾವು ಬಂದು ಹೋಗಿ ಮಾಡಿದ್ರೆ ಮಾತ್ರ ಸಂಬಂಧಗಳು ಚೆನ್ನಾಗಿ ಉಳ್ಕತ್ತವೆ.
3: ಇರ್ತಾವ ಇಲ್ದಿರಲ್ಲ.
2: ಹೌದು, ಮತ್ತೆ ನಮ್ ವಿಚಾರ ಅವ್ರಿಗೆ, ಅವ್ರ ವಿಚಾರ ನಮ್ಗೆ, ಮತ್ತೆ ಆ ಭಾಗದ್ದು ಹೆಂಗ್ ನಡೀತೈತೆ ಏನು ಅಂತ ತಿಳ್ಕೊಬಹುದಲ್ವಾ?
3: ತಿಳ್ಕೊಬೇಕು, ಹೋಯ್ತಾ ಇರ್ಬೇಕು, ಬತ್ತಾ ಇರ್ಬೇಕು, ಅವ್ರನ್ನ ಕರಿಬೇಕು, ಹಿಂಗೆಲ್ಲ ಇರ್ಬೇಕು ಕಂಚಂಕ್ರಣ. ಮತ್ತೆ ಟೈಮ್ ಇರ್ತದ ನನ್ಗೆ,
2: ಅಂದ್ರೆ ಹೋಗಿ ಬರಕ್ ಅವಕಾಶ ಐತೆ ಅಂತ.
3: ಇನ್ನೇನು ಕೆಲ್ಸಗಳು ಇರಕ್ಲ್ವಲ್ಲ, ಜವಾಬ್ದಾರಿ ಎಲ್ಲ ಕಡಿಮೆ ಅಲ್ಲ, ಹಂಗಾಗಿ 16 ಮಾಡೋಣ ಅಂತ ಅನ್ಕೊಂಡು.
2: ಅಲ್ಲ ನೀನು ಜವಾಬ್ದಾರಿ ಹೆಚ್ಚಿಗೆ ಇದ್ರೂ

0: ಬಹಳ ಸರಾಗವಾಗಿ ನಿಭಾಯಿಸ್ತೀಯಾ, ಹಾಗಾಗಿ ನಿನಗೇನು ಜವಾಬ್ದಾರಿ ಹೆಚ್ಚು ಅಂತ ಅನ್ಸಕ್ಕಲ್ಲ.
1: ಅದಕ್ಕೆಲ್ಲ ಜನ ಅವರಲ್ಲ, ದನಕರ ನೋಡಕ್ ಜನ ಅವ್ರೆ, ಹೊಲ ಮನೆ ನೋಡಕ್ ಜನ ಅವ್ರೆ, ಎಲ್ಲದಕ್ಕೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಯ್ತಾರಲ್ಲ, ನನ್ಗೇನು ಇಲ್ಲ ಶಂಕರಣ್ಣ ರಿಸ್ಕ್, ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಈ ತರ ತಿರಿಕಂದ್ ಇರೋದಷ್ಟೇ.
0: ಅಲ್ಲ ನೀನು ತಿರಿಕಂದು ತಿರಿಕಂದು ಅನ್ನೋ ಹೊತ್ತಿಗೆ ನನ್ಗೆ ಈಗ ನೋಡಿ, ನಾನು ಏನ್ ಮಾತಾಡಕ್ ಬಂದಿದ್ದೆ ಅದೇ ನನಗೆ ಮರ್ತೋಗ್ಬಿಡ್ತು. ಹಂಗೆ ತಿರ್ಗಾಡ್ಕೊಂಡು ಜಮೀನ್ ಕಡೆಗೆ ಹೋದ್ನ, ಹಸಿ ನೀರ್ ಹಾಯಿಸ್ಬೇಕಾಯ್ತು. ಹೋಗಿ ಹಿಂಗೆ ಯಾಕೋ ಪಂಪ್ ಸೆಟ್ ಆನ್ ಮಾಡ್ತೀನಿ, ಕರೆಂಟ್ ಇಲ್ಲ ಅಂತೀನಿ.
1: ಏ ಕರೆಂಟ್ ಇಲ್ಲ, ಅದು ಟೈಮ್ ಅಲ್ವಾ, ಇಂತಿಂತ ಟೈಮ್ ಇಂದ ಇಂತಿಂತ ಟೈಮ್.
0: ನಮ್ಮ ಈ ಕರೆಂಟ್ ಆಫೀಸ್ ನವರು ಅವರಲ್ಲ, ಅವರು ಒಂದೊಂದ್ ದಿನ ಹಗಲೊತ್ತು ಕೊಡ್ತಾರೆ, ಒಂದೊಂದ್ ದಿನ ಮಧ್ಯಾಹ್ನ ಹೊತ್ತು ಕೊಡ್ತಾರೆ.
1: ಹಂಗೆ ಚಿಪ್ಟು ಚಿಪ್ಟ್ ಮೇಲೆ ಒಂದಿವ್ಸ ಬೆಳಗ್ಗೆ, ಒಂದಿವ್ಸ ಮಧ್ಯಾಹ್ನ, ಒಂದಿವ್ಸ ರಾತ್ರಿ, ಹಿಂಗೆಲ್ಲ ಮಾಡ್ಕೊಂಡು.
0: ನಮ್ಮ ಹುಡ್ಲಿಗಳಿಗೆ ಗೊತ್ತಾಯ್ತದು, ಅವು ಕರೆಕ್ಟ್ ಆಗಿ ಟೈಮ್ ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ.
1: ಹೌದು,
0: ನಾನು ತುಂಬಾ ದಿನಗಳಾಯ್ತಲ್ಲ ಅಂತ ಅನ್ಬಿಟ್ಟು ಹಂಗೆ ಹೋಗಿ ಹೊಸಿ ನೀರ್ ಆಯ್ತಲ್ಲ ಅಂತ ಹೋದ್ನ, ಕರೆಂಟ್ ಇಲ್ಲ ನೋಡು.
1: ಇಲ್ಲ ನಿನ್ಗೆ ಬೇಸ್ಕಲ್ ಮಾತ್ರ ಗೊತ್ತಾಯ್ತದೆ ಶಂಕರಣ್ಣ, ನಾನೇನ್ ಮಾಡಿದೆ ಭಾರಿ ಹಿಂದಲೆಯ, ಒಂದ್ ನಾಲ್ಕೈದು ವರ್ಷ ಹಿಂದಲೆಯ, ಈ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಬೆಳೆವನ ಹಾಕೊಂಡು ಹೊಸಿ ಗೋಳತ್ಲಿಲ್ಲ ನಾನು. ರಾತ್ರಲ್ಲ ಬರೀ ನೀರ್ ಹಾಯ್ಸೋದೆ ಆಗತ್ತೆ ನನಗೆ, ರಾತ್ರಿ ಹೊತ್ತು ಮಾತ್ರ ಇರೋದು
0: ಕರೆಂಟ್.
1: ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಕರಿವರೆಗೂ ಬರೀ ನೀರ್ ಬಿಡದೆ.
0: ಅಂದ್ರೆ ಅಷ್ಟೊತ್ತಂಗ ಜಮೀನಲ್ಲೇ ಇರೋದು, ಹೆಸರಾಗಿರ್ತಿದ್ದೆ
1: ಅಲ್ಲೇ ಅಲ್ಲೇ ಇದ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ಬೇಕು. ನಿದ್ದೆ ಇಲ್ಲ ಏನಿಲ್ಲ, ಒಳ್ಳೆ ವಯಸ್ಸು ಬೇರೆ ನಂದು ಅವಾಗ, ಆ ಟೈಮಲ್ಲಿ ನಿದ್ದೆ ಇಲ್ದಂಗ ಆಗ್ಬಿಟ್ಟು ನೋಡು ಈ ತರ ಆಗಿದ್ ನಾನು.
0: ಇಲ್ಲ ನೀನ್ ಆ ಟೈಮ್ ನಾಗ ಮಾಡೋ ಹೊತ್ತಿಗೆ ಜಮೀನು ಚೆನ್ನಾಯ್ತು, ನೀನು ಚೆನ್ನಾದೆ, ಈ ಗಟ್ಬಿಟ್ಟ ಓಡಾಡ್ಕೊಂಡಿರಕ್ಕೆ ಅದೇ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ.
1: ಅದು ಒಂದು ಅದಕ್ಕಿಂತಲೂ ಒಂದು ಒಳ್ಳೆ ಕೆಲಸ ಮಾಡಿದೆ ನಾನು.
0: ಏನು?
1: ಈ PM ಕುಸುಮ್ ಯೋಜನೆ ಅಂತ ಹೇಳಿ ಬಂತು ನೋಡು, ಈಗ ಒಂದು ಎರಡ್ ಮೂರು ವರ್ಷದಲ್ಲಿ ಅದ ಮಾಡ್ಸ್ಕೊಬಿಟ್ಟೆ. ಅದು ಮಾಡಿಸ್ಕೊಳ್ಳಾಗಿ ಅವತ್ತಿಂದ ನೋಡು, ನಾನು ಯಾರ ಮನೆಗೆ ಹಬ್ಬಕ್ಕೆ ಕರೆದ್ರು ಹೋಗೋದು, ಯಾರ ಮನೆಗೆ ಜಾತ್ರೆಗೆ ಕರೆದ್ರು ಹೋಗೋದು, ಯಾವ ಫಂಕ್ಷನ್ ಕರೆದ್ರು ಹೋಗೋದ್ ಯಾಕೆ ಅಂತ ಅಂತ ಅಂದ್ರೆ, ಈ ಯೋಜನೆ ಇಂದವ
0: ಅಂದ್ರೆ ನಿನಗೆ ಈಗ ಅವರು ಒಂದು ಸೆಟ್ಟೆ ಕೊಟ್ಬಿಟ್ರು ಅಂತ.
1: ಅದು ಏನು ಅಂತ ಅಂದ್ರೆ, ಈಗ ಕರೆಂಟ್ ಯಾವ್ದು ಟೈಮಿಗೆ ಕೊಡೋರ ಶಂಕರಣ್ಣ, ರಾತ್ರಿ ಹೊತ್ತೆಲ್ಲ ಕೊಡೋರು, ರಾತ್ರಿ ಹೊತ್ತೆಲ್ಲ ಆಗ್ಬಿಡೋದು ನಾನು ನೀರ್ ಬಿಡೋ ಕೆಲಸ. ಅದಕ್ಕೇನು ಮಾಡಿದೆ ಅಂತ ಅಂತ ಅಂದ್ರೆ, ಕರೆಂಟ್ ಯಾವಾಗ್ಲೂ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ಗೆ ಈ PM ಕುಸುಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ. PM ಕುಸುಮ್ ಅಂದ್ರೆ ಏನು ಅಂತ ಅಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾ ಅಭಿಯಾನ್ ಅಂತ ಹೇಳ್ಬಿಟ್ಟು.
0: ನನಗೆ ಈ ಹಿಂದಿ ಪಂದ್ಯ ಎಲ್ಲ ಅರ್ಥ ಆಗಲ್ಲ ನೋಡು.
1: ಏನಿಲ್ಲ ಕಂಚಂಕರಣ, ಈಗ ನಮ್ಗೆ ನೀರ್ ಬಿಡಕ್ ಕರೆಂಟ್ ಬೇಕಾ? ಈಗ ಕರೆಂಟ್ ನಮಗೆ ಟೈಮಿಗೆ ಸರಿಯಾಗಿ ಕೊಡ್ತಾ ಇಲ್ವಾ? ಅದಕ್ಕೆ ಏನ್ ಮಾಡಿದ್ರು, ಸೂರ್ಯನ ಬಿಸಿಲು, ಆ ಬಿಸಿಲಿಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಬಾವಿಯಿಂದ ನೀರೆತ್ತದು.
0: ಅಂದ್ರೆ ಸೋಲಾರ್ ಕನೆಕ್ಷನ್ ನಿಮಗೆ ಈ ಯೋಜನೆ ಕೊಟ್ರು ಅಂತ.
1: ಈ ಯೋಜನೆ ಕೊಟ್ರು, ಅದು ಮಾಡ್ಕೊಳ್ಳಾಗಿ ನನಗೆ ಇಷ್ಟು ಸುಲಭ ಆಗಿದ್ದು.
0: ನಮ್ಗೆ ವಿಷಯನೇ ಗೊತ್ತಾಗಿಲ್ವಲ್ಲ
1: ಅಣ್ಣ. ನಾನು ಹೇಳಿರ್ತೀನಿ, ನೀನ್ ಮರ್ತಿರ್ತೀಯ ಕಂಚಕ್ರಣ. ನೀನು ನಾನೆಲ್ಲ ಪ್ರತಿಯೊಂದೊಮ್ಮೆ ನಾನು ಏನ್ ಮಾಡ್ತೀನಿ ಎಲ್ಲದನ್ನ ನಿನಗೆ ಹೇಳ್ತೀನಿ.
0: ಅಂದ್ರೆ ನೀನು ಹಿಂಗೆ ಸೋಲಾರ್ ಹಾಕ್ಸ್ತೀನಿ ಅಂತಂದಾಗ ನಾನೇನ್ ಅನ್ಕಂದೆ ಅಂತಂದ್ರೆ, ಈಗ ಮನೆಗೇನಾರ ಹಾಕ್ಸ್ಕತ್ತಿದ್ಯಾನೋ ಈ ಕರೆಂಟಿಗೆ ಮತ್ತೆ ನೀರಿಗೆ ಅಂತ ಅನ್ಕೊಬಿಟ್ಟಿದ್ದೆ.
1: ಏ ಮನೆಗೆ ಹಾಕ್ಸ್ಕೊಂಡು 20 ವರ್ಷ ಆಯ್ತು, ಇದು ಕರೆಂಟ್ ನನಗೆ ತೊಂದ್ರೆ ಆಗಿತ್ತಲ್ಲ, 20 ವರ್ಷದಿಂದ ನಿದ್ರೆ ಮಾಡಿಲ್ಲ ಈ ಕಣ್ಣು, ಬರೀ ನೀರ್ ಬಿಡದೆ ರಾತ್ರಿ ಹೊತ್ತು.
0: ಅಂದ್ರೆ ನೀನು ಸಿಕ್ಕಾಪಟ್ಟೆ ಶ್ರಮ ಹಾಕಿದಾಗ
1: ಅದಕ್ಕಾಗಿ ಏನಾಗ್ಬಿಡ್ತು ಅಂತ ಅಂತ ಅಂದ್ರೆ, ಇದು ಒಂದು ಭಾರಿ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಯಾರೇ ರೈತರಿದ್ರು ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳ್ಳಕ್ಕೆ ಇದೊಂದು ಯೋಜನೆಯಲ್ಲಿ ಅನುಕೂಲ ಅಂತ ಹೇಳಿ ಮಾಡ್ಕೊಟ್ರು. ಇದರಲ್ಲಿ ನೋಡು, ನಾವೇನ್ ಪೂರ್ತಿ ದುಡ್ಡು ಹಾಕಂಗಿಲ್ಲ, ಈ ಕೇಂದ್ರ ಸರ್ಕಾರದವರು 30% ಕೊಡ್ತಾರೆ, ಆಯ್ತಾ, ರಾಜ್ಯ ಸರ್ಕಾರದವರು 30% ಕೊಡ್ತಾರೆ. ಇನ್ನು ಉಳಿದ ನಾವೊಂದು 10% ಹಾಕೊಂಡು ಉಳಿದ ಒಂದಷ್ಟು ಲೋನ್ ಅಪ್ಪನ್ನು ಮಾಡ್ಕೊಂಡು ಅದೆಷ್ಟಾಯ್ತದ ಒಂದು ಯೂನಿಟ್ ಗೆ ಅಷ್ಟು ತಗೋಬಿಟ್ಟು ಮಾಡ್ಕೊಳ್ಳೋದು. ST ಏನಾದ್ರು ಆಗ್ಬಿಟ್ಟಿದ್ರೆ 50% ವರ್ಗೂ ಕೊಡ್ತಾರೆ
0: ಸಬ್ಸಿಡಿಯ.
1: ಅದ್ ಮಾಡ್ಕೊಂಡು ಹಾಕೊಂಡೆ ಕಂಚಂಕರಣ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನೀರು ನೋಡು.
0: ಅಂದ್ರೆ ನಿನ್ಗೆ ಬಿಸಿಲು ಯಾವ ಪಟ್ಟಿ ಬತ್ತೋದು ಆ ಪಟ್ಟಿ ನೀರ್ ಎತ್ತದೆ.
1: ಏ ಕರೆಂಟ್ ಚೆನ್ನಾಗಿರ್ತದಲ್ಲ, ಇನ್ನ ಏನ್ ಮಳೆಗಾಲದಲ್ಲಿ ಬೇಕಾಗಿಲ್ಲ, ಯಾಕೆಂದ್ರೆ ಮಳೆ ಹೋಯ್ತಾ ಇರ್ತದ ಆ ಟೈಮಲ್ಲಿ ನೀರ್ ಎತ್ತ ಅಂತ ಅಗತ್ಯ ಇರೋದಿಲ್ಲ. ಇದು ನೋಡು, ಬರೀ ನಾವು ನೀರ್ ಎತ್ಕೊಳಕ್ ಅಷ್ಟೇ ಅಲ್ಲ ಶಂಕರಣ, ಇಲ್ಲಿ ಏನ್ ಕರೆಂಟ್ ಉತ್ಪಾದನೆ ಆಯ್ತದೋ ಅದ ಬೇಕಾದ್ರೆ ನಾವು ಮಾರಾಟನು ಮಾಡ್ಕೋಬಹುದು.
0: ಹೌದಾ?
1: ವಿದ್ಯುತ್ ವಿತರಣಾ ಕಂಪನಿಗಳು ಇರ್ತಾವಲ್ಲ, ಈ ಸೆಸ್ಕೋ ಅವು ಇವು ಅಂತ ಎಲ್ಲ ಅವಲಪ್ಪ, ಕರೆಂಟ್ ಆಫೀಸ್ಗಳು, ಅವ್ರಿಗೆ ನಾವು ಹೆಚ್ಚುವರಿ ಏನಾಯ್ತದೋ ಇದರಲ್ಲಿ ಮೂರ್ ತರ ಮಾಡೋರೆ.
0: ಅಂದ್ರೆ
1: ಒಂದು ಏನು ಅಂತ ಅಂದ್ರೆ ಕಾಂಪೋನೆಂಟ್ ಎ ಅಂತ ಹೇಳಿ ಮಾಡೋರೆ. ಅದರಲ್ಲಿ ಏನು ಅಂತ ಅಂದ್ರೆ, ರೈತರು ಅವ್ರ ಜಮೀನ್ಗೆ ಅವ್ರದ್ದು ಏನಾದ್ರೂ ಬೆಳೆದನ ಇರೋ ಪ್ರದೇಶ ಇರ್ತದ ನೋಡು, ಅಲ್ಲಿ ಸೋಲಾರ್ ಪ್ಲೇಟ್ ಎಲ್ಲ ಬರ್ತಾವ ನೋಡು, ಈ ಬಿಸಿಲಿಗೆಲ್ಲ ತಣತಣ ಅಂತ ಹೊಣಿತಾ ಇರ್ತಾವಲ್ಲ, ಅವ ಹಾಕೊಳ್ಳೋದು. ಅವ ಹಾಕಬಿಟ್ಟು ಅಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಯ್ತದಲ್ಲ, ಅದನ್ನ ಈಗ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳವೆ, ಅವರಿಗೆ ಮಾರಾಟ ಮಾಡ್ಕೊಂಡು ದುಡ್ಡು ಬೇಕಾದ್ರೆ ಇಸ್ಕೋಬಹುದು.
0: ಅಂದ್ರೆ ಕಾಲೇಜ್ ಆಗದಾಗ ಇತ್ತ ಪ್ಯಾನಲ್ ಹಾಕೊಂಡು ಮಾರಾಟ ಮಾಡ್ಕೋಬಹುದು ಅಂತ
1: ಮಾಡ್ಕೋಬಹುದು. ಇನ್ನ ಕಾಂಪೋನೆಂಟ್ ಬಿ ಅಂತ ಅಂತ ಅಂದ್ರೆ, ಏನು ಡೀಸೆಲ್ ಪಂಪ್ ಸೆಟ್ ಕರೆಂಟ್ ಇಂಥವೆಲ್ಲ ಇರ್ತಾ ಇದ್ವು, ಅಲ್ಲಿಗೆ ಸೌರಚಾಲಿತ ಇದನ್ನ ಹಾಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಕೊಂಡು ಅದ ನೀರೆತ್ತಕ್ಕೆ ನಾವು ಬಳಕೆ ಮಾಡುವಂತದ್ದು. ಇದು ಕಾಂಪೊನೆಂಟ್ ಬಿ ಅಂತ ಹೇಳಿ. ಕಾಂಪೊನೆಂಟ್ ಸಿ ಅಂತ ಅಂದ್ರೆ ಮೂರನೇ ವಿಧ. ಇದರಲ್ಲಿ ಈಗಾಗಲೇ ಇರೋಂತ ಗ್ರಿಡ್ಗಳು ಏನಿರ್ತಾವ, ಆ ಗ್ರಿಡ್ ಗಳಿಗೆ ಅವು ಪಂಪ್ ಸೆಟ್ ಗೆ ಕೊಟ್ಟಿರ್ತವೆ, ಅದಕ್ಕೆ ಕೊಟ್ಕೊಂಡು ಹೋಗ್ಬೇಕಾದ್ರೆ ನಾವು ದುಡ್ಡ ಮಾಡ್ಕೋಬಹುದು.
0: ಅಂದ್ರೆ ಈಗ ಮೂರ್ ತರದಲ್ಲೂ ಉಪಯೋಗ ಮಾಡ್ಕೋಬಹುದು.

0: ಮಾಡ್ಕೋಬಹುದು. ಒಂದೇನು ಅಂತ ಅಂದ್ರೆ ಶಂಕರಣ್ಣ, ಈಗ ನಾವು ಬೇಸಿಗೆಯಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಯಾವ ಟೈಮಲ್ಲಿ ಬೆಳೆದ್ರು ನಿನ್ಗೆ ಯಾವಾಗ ಅನುಕೂಲ ಆಯ್ತದೋ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಮೋಟರ್ ಆನ್ ಮಾಡ್ಕೊಂಡು ನೀರ್ ಬಿಡಬಹುದು.
1: ಅಂದ್ರೆ ನಾವು ಪುರ್ಸತ್ ಇದ್ದಾಗ ಬೇಕಾದ್ರೆ ಹೋಗಿ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಈಗ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಇನ್ನೊಂದೂರ್ಗೆ ಹೋಗಿರ್ತೀಯಪ್ಪ, ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ರಾತ್ರಿ ಹೊತ್ತು ಬರಕಾಯ್ತದ.
1: ನಾವೀಗ ಅಲ್ಲಿ ಹಬ್ಬಕ್ಕೆ ಹೋದಂಗೂ ಅಲ್ಲ, ನೆಮ್ಮದಾಗಿ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಕೊಂಡು
0: ನೆಮ್ಮದಿಯಾಗಿ ಹೋಗಕ್ಕೆ ಹಾಕಲ್ ಬಿಡು ಹಂಗಿದ್ದಾಗ. ಆಯ್ತಾ, ಹಂಗಾಗಿ ಏನ್ ಕೆಲ್ಸಗಳಿರ್ತಾವ ನಿಮ್ಗೆ, ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಆನ್ ಮಾಡ್ಕ, ನೀರ್ ಬಿಟ್ಕ, ಯಾವ್ದಕ್ಕೆ ಎಷ್ಟು ಬೇಕೋ ಬಿಡು ಮಾಡ್ಕೊಂಡು ಇರೋ ಅನ್ನ ತರದಲ್ಲಿ ಇದು ಬಾರಿ ಅನುಕೂಲ ಆಗಿರೋ ಒಂದು ಯೋಜನೆ.
1: ಅಂದ್ರೆ ಪಿ ಎಂ ಕುಸುಮ್ ಯೋಜನೆ ಇದ್ರಾಗೆ ಸೋಲಾರ್ ಯೂನಿಟ್ ಗಳನ್ನ ನಾವು ನಮ್ಮ ಜಮೀನಾಗೆ ಅಳವಡಿಸ್ಕೊಳಕ್ಕೆ ಸಬ್ಸಿಡಿ ಕೊಡ್ತಾರೆ. ಕೇಂದ್ರದವರು ಕೊಡ್ತಾರೆ, ರಾಜ್ಯದವರು ಕೊಡ್ತಾರೆ, ಜೊತೆಗೆ ನಾವು ಲೋನ್ ಬೇಕಾದ್ರೂ ಮಾಡಿಸ್ಕೋಬಹುದು. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಕರೆಂಟ್ ಆಫೀಸ್ ಅವರಿಂದ ಅವ್ರು ಏನೋ ಸಬ್ಸಿಡಿ ಕೊಟ್ಟಾರೆ ಅಂತ ಅನ್ಸುತ್ತೆ.
0: ಅವ್ರೆ ತಗೋತಾರಲ್ಲ ಕರೆಂಟ್, ಅದೇ ದುಡ್ಡು ಕೊಟ್ಬಿಡ್ತಾರ ಅವ್ರೆ. ಹಂಗಾಗಿ ಇದೊಂಥರ ಬಾರಿ ಒಳ್ಳೆ ಅನುಕೂಲ ಇರೋಂತ ಯೋಜನೆ ನೋಡು. ನಾನು ಎಲ್ಲಾರ್ಗು ಬಿಡ್ಕಂದೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಅಂತ ಅನ್ಕೊಂಡು, ಯೋ ಅದೆಲ್ಲಿ ಬರ್ತದೆ ಅಷ್ಟಾಳದಿಂದ ಈಗೆಲ್ಲ ಸಾವಿರ ಅಡಿ ಅಲ್ಲ.
1: ಹೌದು, ಯೋಜನೆ ಮಾಡೇ ಮಾಡ್ತಾರೆ.
0: ಅಲ್ಲಿಂದ ಆಯ್ತು,
1: ಅಲ್ಲಿಂದ ಎತ್ತುತ್ತದೆ ನೀರು ಅಂತ ಮಾಡ್ರು.
0: ನಾನು ಸ್ವಲ್ಪ ಮೇಲ್ಗಡೆ ಎತ್ತುಬಿಡು ನೀರು, ಚೆನ್ನಾಗಿ ಬರ್ತೈತಲ್ಲ. ಆಯ್ತೈತೆ ಶಂಕರಣ್ಣ, ಈಗ ಆರಾಮಾಗಿದ್ದೀನಿ ನೋಡು ನಾನು.
1: ಅಲ್ಲ ಒಳ್ಳೇದಾಯ್ತು, ನೀನು ಹೇಳಿರ್ತೀಯ ಬಹುಶಃ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟೆ ನೋಡು. ಇಂತ ಒಳ್ಳೆ ಬಿಸಿಲಿನಾಗೆ ಇಂತ ಒಂದು ಯೂನಿಟ್ ನ ಹಾಕಂದಿದ್ರೆ ಒಂದು ನಾನು ಬಳಸ್ಕೋಬಹುದಾಯ್ತು. ನೀನ್ ಹೇಳ್ದಂಗೆ ಈಗ ನಂದು ಖಾಲಿ ಜಮೀನು ಅಲ್ಲಿ ಏನು ಬೆಳೆಯಕಲ್ಲ ಅಂತಂದ್ರೆ ಅಲ್ಲಿಗೆ ಯೂನಿಟ್ ಗಳ
0: ಹಾಕಿಸ್ಕೊಂಡ್ಬಿಟ್ಟು
1: ಮಾರಾಟ ಮಾಡ್ಕೊಂಡ್ಬಿಟ್ಟು ಒಸಿ ದುಡ್ಡ ಪಟ್ಟಾದ್ರೂ
0: ಮಾಡ್ಕೋಬಹುದಾಯ್ತು.
1: ಈಗ ನಂದು ಈ ಹೆಡ್ತಲಾಗೇನೋ ಗೊತ್ತಾಗಿಲ್ಲ, ಹೋಲಿ ಬಿಡೋಣಯ್ಯ. ಈಗ ನನ್ನ ಈ ಬುದ್ಧಿ ಒಸಿ ಚುರುಕಾಗಕ್ಕೆ ಈ ಬಿಸಿಲಿಂದ ಬಂದಿರೋನ್ಗೆ ಒಂಚೂರು ಏನಾದ್ರು ಮಜ್ಗೆ ಪಜ್ಗೆ ಏನಾದ್ರು ಕೊಡ್ತೀಯಾ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್ ಮಾಡ್ಸಿದ್ದೀನಿ.
1: ಹೌದಾ?
0: ಯಾಕೆಂತಂದ್ರೆ ಈಗ ಒಂದೂವರೆ ಎರಡು ತಿಂಗಳಿಂದ ಎಲ್ಲ ಬರೀ ಲಿಕ್ವಿಡ್ ಎಲ್ಲ ನಡೀತಾ ಇರೋದಲ್ಲ ನಂದು, ದಿವಸ ಬರೀ ಒಂದೇ ತರ ಮಜ್ಗೆ ಕುಡಿಯಕ್ ಆಗಲ್ಲ, ಒಂದೇ ತರ ಪಾನಕ ಕುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದಿವಸ ಒಂದೊಂದರ ಮಾಡಿಸ್ತಾ ಇದ್ದೀನಿ.
1: ಹೌದಾ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್.
1: ಹೌದಾ?
0: ಅದಕ್ಕೆಲ್ಲ ಮೆಣಸು ಪಣಸು ಎಲ್ಲ ಕುಟ್ಟು ಪಟ್ಟಿ ಹಾಕಿದೀನಿ, ಬಾಯಲ್ಲಿ ಕುಡ್ಕೊಂಡು ಹೋಗ್ಬಿಟ್ಟು ನೀನ್ ಮೊದಲು ಅದೇನೋ ಏನೋ ಒಂದು ಅನುಕೂಲ ಇದ್ರ ಬೇಕಾದ್ರೆ ಇದ್ರದಲ್ಲಿ ನೀನು ಒಂದು ಮಾಡ್ಕೊಳ್ಳಿವಂತೆ.
1: ಸರಿ ಆಯ್ತು, ನಡಿ ಅಣ್ಣ.
0: ನಡಿ ನಡಿ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮಯನ್ಮಾರ್ ಅಧ್ಯಕ್ಷ ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ ಪಡೆಗಳು ಸಿದ್ದ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ದ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ

0: ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುಜ್ರೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ದತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0ಕ್ಕೆ ಸಿದ್ದವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6ನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡ 86.6ರಿಂದ ಶೇಕಡ 90.6ಕ್ಕೆ ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡ 95.9ರಷ್ಟು ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡ 70ರಿಂದ 76.2ಕ್ಕೆ ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ 2ರಲ್ಲಿಯೇ ಉಳಿದಿದೆ. ಲಸಿಕೆ ಪಡೆದ 12ರಿಂದ 23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡ 96ಕ್ಕಿಂತ ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡ 33.3ರಿಂದ ಶೇಕಡ 64.3ಕ್ಕೆ ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ

0: ಸಂಬಂಧವಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ಅನಿಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತಾ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನ ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ ಪಡೆಗಳು ಸಿದ್ದ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಧಾರವಾಡ, ಈಗ ಜನಪದ ಸಂಗೀತ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಶಿಗೆಗಟ್ಟಿ ತಾಂಡದ ಗುಗ್ಲಿಬಾಯಿ, ವಾಚಪ್ಪ, ಲಮಾಣಿ ಮತ್ತು ಸಂಗಡಿಗರಿಂದ ಕೇಳಿ ಲಮಾಣಿ ಸಂಪ್ರದಾಯದ ಪದಗಳು.

0: ಇದುವರೆಗೆ ಶಿಗಿಗಟ್ಟಿ ತಾಂಡಾದ ಗೂಗ್ಲಿಬಾಯಿ ವಾಚಪ್ಪ ಲಮಾಣಿ ಮತ್ತು ಸಂಗಡಿಗರಿಂದ ಲಮಾಣಿ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಯಾರ. ನಾನು ನನ್ನ ಹೆಂಡತಿ ಚಿತ್ರದಿಂದ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಯಾರ. ಕೆಜೆ ಯೇಸುದಾಸ್ ಅವರು ಹಾಡಿರುವ ನಾನು ನನ್ನ ಹೆಂಡತಿ ಚಿತ್ರದ ಈ ಗೀತೆ

ಚಿಕ್ಕೋಡಿಯಿಂದ ಸ್ಮಿತಾ, ಹನುಮಂತ್, ಅನ್ವಿತ್, ಅರ್ಪಿತ್, ಹೊಸಮನಿ ಹಾಗೂ ಮನೆಯವರು ಸ್ನೇಹಲೋಕ ಚಿತ್ರದಿಂದ ಒಂದೇ ಉಸಿರಂತೆ ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಾರ. ಸ್ನೇಹಲೋಕ ಚಿತ್ರದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿರುವ ಈ ಗೀತೆ.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್

0: ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
2: ಜಯಸಿಂಹ ಚಿತ್ರದ ಅಪ್ಪ ಅಮ್ಮ ಎಲ್ಲ ಅನ್ನೋ ಈ ಗೀತೆಯನ್ನು ಕೇಳಬಯಸಿ ನಮ್ಗೆ ಸಂದೇಶವನ್ನು ಕಳಿಸಿದವರು ಸವದತ್ತಿಯಿಂದ ರಮೇಶ್ ಪಿಎಚ್ ಅವರು. ಜಯಸಿಂಹ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರು ಹಾಡಿರುವ ಈ ಗೀತೆಯನ್ನು ಈಗ ಕೇಳೋಣ.

ನಂಜುಂಡಿ ಕಲ್ಯಾಣ ಚಿತ್ರದ ನಿಜವ ನುಡಿಯಲ್ಲಿ ಈ ಗೀತೆಯನ್ನ ಕೇಳಬಯಸಿ ನಮಗೆ ಸಂದೇಶವನ್ನು ಕಳಿಸಿದವರು ಸಂಕೇಶ್ವರದಿಂದ ವಿಶ್ವನಾಥ ದೇಸಾಯಿ, ಕಾಶಿನಾಥ್ ರಾಜೇಶ್ವರಿ, ಅಪ್ಪಯ್ಯ ಲಕ್ಷ್ಮೀ, ಸುರೇಖಾ ರಿಯಾ, ವೇದಾಂತ್ ಆರುಷ್, ಹರ್ಷ ಭಾಗ್ಯ, ಶ್ರೀ ಮಹಾಂತೇಶ್ ಹಾಗೂ ದೇಸಾಯಿ ಮನೆಯವರು. ನಂಜುಂಡಿ ಕಲ್ಯಾಣ ಚಿತ್ರದ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರು ಹಾಡಿರುವ ಈ ಗೀತೆಯನ್ನು ಈಗ ಕೇಳೋಣ.

ಚಂಡ ಚಿತ್ರದ ಸವಿ ಸವಿ ಸವಿ ಈ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ನಮ್ಗೆ ಸಂದೇಶವನ್ನು ಕಳಿಸಿದವರು ರಾಣಿ ಚೆನ್ನಮ್ಮ ನಗರ್ ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತಾ ಸ್ನೇಹ ಸುಧಾಕರ್ ವಾಡಪ್ಪಗೋಳವರು. ಚಂಡ ಚಿತ್ರದ ಶಾನ್ ಹಾಗೂ ಚಿತ್ರ ಅವರು ಹಾಡಿರುವ ಈ ಗೀತೆ.

ಇದುವರೆಗೆ ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಂದೇಶವನ್ನು ಕಳಿಸಿದಂತಹ ಎಲ್ಲ ಕೇಳುಗರಿಗೆ ಧನ್ಯವಾದ.

ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚೆ ನೀರು ಬರುತ್ತಿದ್ದು ಕೂಡಲೇ ಅದನ್ನ ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶಿಸಿದರು.

0: ನಿವೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25 ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದ

0: ಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು, ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಮಳಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಇಂದಿನ ಕಾರ್ಯಕ್ರಮದ ಪ್ರಸ್ತುತಿ. ಇದು ಎಐ ಭಾಗ್ಯ ನಾಟಕ ನಿಮ್ಮ ಮುಂದೆ. ನಾಗಾಲೋಟದಿಂದ ಓಡುವ ಇಂದಿನ ಜಗತ್ತಿಗೆ ಪೂರಕವಾಗಿ ಸ್ನೇಹ ಚಾಚಿದೆ ಕೃತಕ ಬುದ್ಧಿಮತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಪ್ರಭಾವ ಬೀರಿ ಎಐ ಲೋಕವನ್ನೇ ಸೃಷ್ಟಿಸುತ್ತಿದೆ ಕೃತಕ ಬುದ್ಧಿಮತ್ತೆ. ಮಾನವನ ನೈಜ ಬುದ್ಧಿಮತ್ತೆಯಿಂದ ಸೃಷ್ಟಿಯಾದ ಈ ಕೃತಕ ಬುದ್ಧಿಮತ್ತೆಯ ಆಗುಹೋಗುಗಳ ಕುರಿತು ಬೆಳಕು ಚೆಲ್ಲುವ ನಾಟಕವೇ ಎಐ ಭಾಗ್ಯ.
1: ದೃಷ್ಟಿ

0: ಮಾನವನ ದೃಷ್ಟಿ ಮಾನವನಿಂದಲೇ ಸೃಷ್ಟಿ ಪ್ರಭು.
1: ಇನ್ನು ಮಾನವನಿಂದ ಸೃಷ್ಟಿಯೇ? ಬ್ರಹ್ಮನಿಗೆ ಕೆಲಸವೇ ಇಲ್ಲವಾಯಿತು.
0: ಹಾಗಲ್ಲ ದೇವ, ಮಾನವನು ತಾನು ಮಾಡಬೇಕಾದ ಕೆಲಸವನ್ನು ಮಾಡಲು ಹೊಸದೊಂದು ಸೃಷ್ಟಿ ಮಾಡಿದ್ದಾನೆ.
1: ಓಹೋ ಹೌದೇ, ನಾನು ಅದನ್ನು ನೋಡಬೇಕು. ಈಗಲೇ ಭೂಲೋಕಕ್ಕೆ ಹೋಗೋಣ ನಡೆ.
2: ಪ್ರತಿಯ

0: ಸೃಷ್ಟಿ ಸೃಷ್ಟಿ ಆಹಾ ಸೃಷ್ಟಿ
1: ನಾರಾಯಣ ನಾರಾಯಣ ಪ್ರಭು ತ್ರಿಲೋಕ ಸಂಚಾರಿಯಾದ ನಾನು ಭೂಲೋಕದಲ್ಲಿ ವಿಶೇಷವೊಂದನ್ನು ನೋಡಿದೆ.
2: ಏನದು ನಾರದ ಅಂತ ವಿಶೇಷ?
1: ವಿಚಿತ್ರ ಪ್ರಭು, ವಿಸ್ಮಯ ದೇವ, ವಿಸ್ಮಯ

0: ಹೌದಾ? ನೀವೇನು ಗಾಬರಿಯಾಗಬೇಡಿ, ನಾನು ನೋಡ್ತೇನೆ.
1: ನನ್ನ ಅಮ್ಮನನ್ನು ಉಳಿಸಿಕೊಡಿ ಡಾಕ್ಟ್ರೇ, ಹೇಗಾದ್ರೂ ಮಾಡಿ ಉಳಿಸಿಕೊಡಿ ಡಾಕ್ಟ್ರೇ.
0: ಆಯ್ತು, ದೇವರಿದ್ದಾನೆ, ನೀವು ಸ್ವಲ್ಪ ಹೊರಗೆ ಕಾಯಿರಿ.
2: ಭಾಗ್ಯ,
0: ಭಾಗ್ಯ.
3: ನಾನು AI ಭಾಗ್ಯ. ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ?
0: ಈ ರೋಗಿಯ BP ಮತ್ತು ಶುಗರ್ ಲೆವೆಲ್ ಅನ್ನು ತಪಾಸಣೆ ಮಾಡಿ ತಿಳಿಸು.
3: ಆದೇಶ ಸ್ವೀಕರಿಸಿದೆ. BP 120/90, ಶುಗರ್ ಲೆವೆಲ್ ರ್ಯಾಂಡಮ್ 120, HbA1c 5.7.
0: ಓಕೆ, ದಟ್ ಇಸ್ ನಾರ್ಮಲ್. ರೋಗಿಯ ಸಂಪೂರ್ಣ ದೇಹ ಸ್ಕ್ಯಾನ್ ಮಾಡಿ ಡಯಾಗ್ನೋಸಿಸ್ ಮಾಡು.
3: ಆದೇಶ ಸ್ವೀಕರಿಸಿದೆ. ಸ್ಕ್ಯಾನಿಂಗ್ ಪೂರ್ಣಗೊಂಡಿದೆ. ಕಿಡ್ನಿಯಲ್ಲಿ ಸ್ಟೋನ್ ಪತ್ತೆಯಾಗಿದೆ. ಕಿಡ್ನಿಯೊಳಗೆ ಮೂತ್ರ ಶೇಖರಣೆಗೊಂಡಿದೆ.
0: ಓಹೋ, ಐ ಸಿ. ಭಾಗ್ಯ, AI ಭಾಗ್ಯ, ಕೂಡಲೇ ಲೇಸರ್ ಚಿಕಿತ್ಸೆ ಮಾಡಿ ಕಿಡ್ನಿ ಸ್ಟೋನ್ ಒಡೆದು ಹಾಕು, ತೊಂದರೆ ನಿವಾರಿಸು.
3: ಆದೇಶ ಸ್ವೀಕರಿಸಿದೆ. ಲೇಸರ್ ಟ್ರೀಟ್ಮೆಂಟ್ ಪೂರ್ಣಗೊಂಡಿದೆ.
0: ಗುಡ್
1: ಡಾಕ್ಟರ್. ಡಾಕ್ಟರ್, ಅಮ್ಮ ಹೇಗಿದ್ದಾರೆ ಡಾಕ್ಟರ್? ಚಿಕಿತ್ಸೆ ಯಶಸ್ವಿ ಆಯಿತಲ್ಲವೇ? ಏನು ತೊಂದರೆ ಇಲ್ವಲ್ವಾ?
0: ಗಾಬರಿಯಾಗಬೇಡಿ, ಹೆದರಬೇಡಿ, ಚಿಕಿತ್ಸೆ ಯಶಸ್ವಿಯಾಗಿದೆ. ನಿಮ್ಮ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟ್ರೇ.
0: ಈ ಥ್ಯಾಂಕ್ ಯು ಎಲ್ಲ ನನ್ಗ್ಯಾಕೆ? ಇದೆಲ್ಲ AI ಭಾಗ್ಯಗಳ ಮಹಿಮೆ.
1: ವೈದ್ಯ ಲೋಕದಲ್ಲೂ

0: ಪಂಜಿಲೆ ಆ ಕೊನೆಗೌಡ ಪಂಜೆ ಇಲ್ಲೆ.
1: ಹೌದೇ ಮಾರೈತಿ, ಆದ್ರೆ ನೀ ಎಂತ ಹೆದ್ರಡಕ?
0: ಅಲ್ರಿ, ಹೆದ್ರಡ ಅಂದ್ರೆ ಹೆಂಗಾಗ್ತ? ತ್ವಾರ್ತ ಗಡ್ಕಿ ಎಲ್ಲ ಹಣ್ಣಾಗ್ ಹೋಜು, ಕೊನೆಗೌಡ ಬರ್ದೆ ಕೊನೆ ಕೊಯ್ಲ್ ಹೆಂಗ್ ಮಾಡ್ಲಾತು?
1: ಹಾ ಹಾ, ತಿಂಗಳಿಂದೆ ಆಸ್ಟ್ರೇಲಿಯಾದಾಗಿಪ್ಪ ನಮ್ ದೊಡ್ಡ ಮಾನಿಗೆ ಫೋನ್ ಮಾಡ್ದಾಗ ಅವ್ ಎಂತ ಹೇಳಿದ್ ಗೊತ್ತಿದ್ದೆನಾ?
0: ಎಂತ ಹೇಳಿದ್ನ?
1: ಈ ತಿಂಗಳನ್ಯಾಗ ಊರಿಗೆ ಬತ್ತಿ ಅಂದಿದ್ದ.
0: ಹಾ ಹೌದಾ ರೀ, ಮತ್ ಈ ವಿಷಯ ನೀವ್ ನಂಗೆ ಹೇಳಲೇ ಇಲ್ಲೇ?
1: ಹಾ, ಹಂಗೆ ಬಪ್ಪುವಾಗೆ ಈ ಕೊನೆ ಕೊಯ್ಲ್ ಮಾಡೋಲೆ ಅಡ್ಕೆ ಸುಲಿಯಲೆ ರೋಬೋಟ್ ತಗೋಬತ್ತೆ ಹೇಳಿದ್ದ ಯಮ್ಮನಿ ಮಾಣಿ, ಅದ್ಕೆ ಹೆದ್ರಡ ಅಂದಿದ್ದು ಏನು?
0: ನಿಮ್ ಈ ಮಾತುಕತಿ ನಂಗೆ ಅಂತ ಗೊತ್ತಿದ್ದ. ಆದ್ರೂ ಯಮ್ಮನಿ ಮಾಣಿ ಯಾವಾಗ ಬತ್ನಡ?
1: ಇವತ್ತೇ.
0: ಹಾ ಇವತ್ತ?
1: ಯಾರೋ ಬಂದ ಕಂತಲ್ಲ.
0: ಹೌದು, ನಾ ಬಾಗ್ಲು ತೆರೆದು ನೋಡ್ತೆ. ಹಾ
2: ಆಯಿ ಆಯಿ, ಆರಾಮಿದ್ದೇನೆ.
0: ನಾ ಆರಾಮಿದ್ನ ಮಾಣಿ, ನೀ ಆರಾಮಿದ್ಯನಾ?
2: ಹಾ ನಾ ಆರಾಮಿದ್ದೆ.
0: ಬಾ ಒಳಗೆ, ನಿನ್ ಕುಡಿಯಲ್ಲಿ ಎಂತ ಕೊಡುವ? ಕಷಾಯ ಕುಡಿಯೋದ್ ಮರ್ತ್ ಹೋಜ.
2: ಅಲ್ಲಿ ಎಂತ ಕಷಾಯನು ಇಜ್ಜಿಲ್ಲ. ನೀ ಹೋಗು, ಕಷಾಯ ಮಾಡ್ಕೊಂಬ.
0: ಆಯ್ತು ಮಾಣಿ, ಈಗ ಬಂದೆ.
2: ಅಪ್ಪಯ್ಯ ಅಪ್ಪಯ್ಯ.

0: ಆಳ್ಗಳೇ ಸಿಕ್ತಿಲ್ಲೇ ಮಾಣಿ, ತ್ವಾಟದಲ್ಲಿ ಅಡಿಕೆ ಪೀಕು ಚೆನ್ನಾಗ್ ಬಂಜು, ಕೊನೆ ಕೊಯ್ಯಲೆ ಕೊನೆ ಗೌಡ ಬಂಜಿಲ್ಲೇ ಮಾರಯ್ಯ.
1: ಹಾ ಹಾ ಅಪ್ಪಯ್ಯ, ನಾ ಫೋನ್ ಹೆಂಗ್ ನಿಂಗ್ ಹೇಳಿದ್ನಲ್ಲ ಒಂದು ರೋಬೋಟ್ ಇಟ್ಕೊಳ್ವಾ ಅಂದಿ, ಆ ರೋಬೋಟ್ ನ ಯಾನೇ ತಯಾರ್ ಮಾಡಿ ತಂಜೀನಿ ಅಪ್ಪಯ್ಯ.
0: ಭಾಗ್ಯ AI ಭಾಗ್ಯ, ಕಮ್ ಇನ್ಸೈಡ್.
2: ನಾನು AI ಭಾಗ್ಯ.
0: ಮಾಣಿ ಕಷಾಯ ತಗೋ. ಮಾಣಿ, ಏ ಮಾಣಿ, ಈ ರೋಬೋಗೆ ಎಂತ ಅಂತ ಕರ್ದ್ಯಾ? AI ಭಾಗ್ಯನ ಭಾಗ್ಯ ಅಂದೇಳು, ಇಲ್ಲ ಏ ಭಾಗ್ಯ ಅಂದೇಳಕ್ಕ ಆಜಿಲ್ಲೇನ
1: ಅಪ್ಪಯ್ಯ? AI ಭಾಗ್ಯ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಗ್ಯ ಅಂದಿ.
0: ಹಾ ಹಾ, ಅದಿರ್ಲಿ ಮಾಣಿ, ಅಡಿಕೆ ಪೂರ ಹಣ್ಣ ಹೋಜು ಕೆಳಗುದ್ರಿ ಬೀಳ್ತ. ನಿನ್ನಿ ಭಾಗ್ಯ ಅಡ್ಕಿನ್ ಹೆಂಗ್ ಕೊಯ್ತ್ ಹೆಂಗ್ ರಾಶಿ ಹಾಕ್ತ ಅಂತ ಕಾಂಬು ಭಾಗ್ಯ ನಮ್ಗೂ ತೋರ್ಸಕ್ ಆಗನೇ ಮಾಣಿ.
1: ಈಗ್ಲೇ ತೋರ್ಸ್ತೀನಿ ಅಪ್ಪಯ್ಯ. ಭಾಗ್ಯ AI ಭಾಗ್ಯ, ನಾವ್ ಅಡಿಕೆ ತೋಟಕ್ ಹೋಗಿ ಕೊನೆ ಕೊಯ್ಲ್ ಮಾಡಿ ಹೋಗು.
2: ಆದೇಶ ಸ್ವೀಕರಿಸಿದೆ.
1: ಅಪ್ಪಯ್ಯ ಆಯಿ, ಇಲ್ ಕಾಣಿ ಇಲ್ ಕಾಣಿ, ನಮ್ ಭಾಗ್ಯ ಎಷ್ಟ್ ಚಂದ್ ಮರ ಹತ್ತದ್ ಕಾಣಿ ಅಪ್ಪಯ್ಯ.
0: ಕಿರ್ಗತ್ತಿ ಸೊಂಟಾಗಿನ್ ಕಿರ್ಗತ್ತಿ ತೆಗಿತೈತಲ್ಲೇ ಮಾಣಿ. ಅಬ್ಬಾಬಾಬಾಬಾ, ಅದ್ರಿಂದ ಎಂತ ಮಾಡ್ತೈತಾನೆ ಈ ರೋಬೋ. ಹಾಯ್ ಹಾಯ್, ಕೊನೆ ಕೊಯ್ಯಲ್ಲ ಕಾಂತ ಕಿರ್ಗತ್ತಿ. ಹೌದೌದು, ಅದೇ ಅದೇ ಅದೇ ಹೇಳ್ತಾ ಹೇಳ್ತಾ ಇದಂಗೆ ಕೊನೆ ಕೊಯ್ಲ್ ಮುಗ್ಸೇ ಬಿಡ್ತ ಈ ರೋಬೋಟ್. ಅಯ್ಯ ಅಯ್ಯ, ಇಲ್ ನೋಡಿ ಒಂದ್ ಮರದಿಂದ ಮತ್ತೊಂದ್ ಮರಕ್ಕೆ ಹೆಂಗ್ ಹಾರ್ತು, ಮಂಗ್ ಹಾರ್ದಂಗೆ. ಅಂತೂ ಎಷ್ಟ್ ಬೆಗ್ನೆ ಕೆಲ್ಸ ಆತು. ಅಲ್ಲ ಮಾಣಿ, ಈ ರೋಬೋಗೆ ಮರ ಹತ್ತೋದ್ ಯಾರ್ ಕಲ್ಸಿದ್ರ? ನೀ ಏನ ಹೇಳ್ಕೊಟ್ಟೇನ?
1: ಅದ್ ಹಂಗಲ್ಲಪ್ಪಯ್ಯ, ಇದನ್ನ ತಯಾರಿಸುವಾಗ ಪ್ರೋಗ್ರಾಮ್ ಬರೆಯುವಾಗ ಇದನ್ನ ಯಾನೇ ಫೀಡ್ ಮಾಡಿಟ್ಟಿದ್ದೆ. ನಮ್ ಮೆದುಳಿನ ಯಾವ್ಯಾವ ಭಾಗ ಏನೇನ್ ಕೆಲ್ಸ ಮಾಡ್ತಾ ಹೇಳಿ ತಿಳ್ಕೊಂಡು ಅದೇ ರೀತಿಯ ಕೃತಕ ಮೆದುಳು ಚಿಪ್ ಅನ್ನು ಇದಕ್ಕೆ ಅಳವಡಿಕೆ ಮಾಡಿದ್ದೀನಿ ಅಪ್ಪಯ್ಯ.
0: ಅಂತೂ ಮಗನೆ, ಈ ಅಡಿಕೆ ತೋಟದ ಕೆಲ್ಸ ತಲೆ ಬಿಸಿ ಕಡಿಮೆ ಮಾಡ್ದೀನಿ. ಬೆವರ್ ಸುರಿಸ್ತೆ, ಶ್ರಮ ಇಲ್ದೆ ಕೆಲ್ಸ ಸುಲಭ ಮಾಡ್ದಿ ಮಗನೆ. ಇದು ನಿನ್ನಿಂದ ದೊರೆತ AI ಭಾಗ್ಯ. ಕೃಷಿ ಕ್ಷೇತ್ರದಿ ನೋಡಿ ಬೆವರಿಲ್ಲದಾ

0: ಛೇ, ಏನು ಮಾಡಲಿ? ಛೇ, ಹೇಗೆ ಮಾಡಲಿ?
1: ಏನಾಯ್ತು ಗೆಳೆಯ, ಏಕೆ ಚಿಂತೆ ಮಾಡುತ್ತಿದ್ದೀಯಾ?
0: ಏನು ಹೇಳುವುದು ಗೆಳೆಯ, ನಾನೊಂದು ಒಳ್ಳೆಯ ಸಿನಿಮಾ ಮಾಡಬೇಕೆಂದು ತೀರ್ಮಾನಿಸಿದ್ದೆ. ಆದರೆ
1: ಅದೇನಂತೆ ಮಾಡು, ನೀನು ಉತ್ತಮ ನಿರ್ದೇಶಕ ಅಲ್ಲವೇ?
0: ಸರಿಯಾದ ಕತೆ ಮತ್ತು ಸಂಭಾಷಣೆ ನನ್ನಲ್ಲಿಲ್ಲ, ಕತೆಗಾರರು ನೀಡಿದ ಚಿತ್ರಕತೆ ನನಗೆ ಒಪ್ಪಿಗೆ ಆಗಲಿಲ್ಲ. ಇದಕ್ಕೇಕೆ
1: ಇಷ್ಟೊಂದು ಚಿಂತೆ? ಎಲ್ಲಾ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ. ಯೋಚನೆ ಮಾಡೋಣ, ನಾವು ಯಾಕೆ ಈ ಕೆಲಸಕ್ಕೆ ರೋಬೋಟ್ ನ ಸಹಾಯ ಪಡೆಯಬಾರದು?
0: ರೋಬೋಟ್ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ, ಅದು ಹೇಗೆ ನಮಗೆ ಸಂಭಾಷಣೆಯನ್ನು ಬರೆದುಕೊಡುತ್ತದೆ?
1: ಒಮ್ಮೆ ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿಲ್ಲ, ನನ್ನ ರೋಬೋಟ್ ಈ ಕೆಲಸ ಮಾಡುತ್ತದೆಯೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲು ನನಗೆ ಸಹಾಯವಾಗುತ್ತದೆ. ಭಾಗ್ಯ, AI ಭಾಗ್ಯ, ಕಮ್ ಹಿಯರ್.
2: ಎಸ್, ನಾನು AI ಭಾಗ್ಯ. ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ?
1: ಇವನು ನನ್ನ ಸ್ನೇಹಿತ, ಇವನು ಒಂದು ಉತ್ತಮ ಸಿನಿಮಾ ಮಾಡಲು ನಿರ್ಧರಿಸಿದ್ದಾನೆ. ನಿನಗೆ ಇವನಿಂದ ಸ್ಕ್ರಿಪ್ಟ್ ಬರೆದುಕೊಡಲು ಸಾಧ್ಯವೇ?
2: ಓ, ಖಂಡಿತ ಸಾಧ್ಯ. ನಿರ್ದೇಶಕರೇ, ನಿಮ್ಮ ಸಿನಿಮಾ ಯಾವ ವಿಷಯಕ್ಕೆ ಸಂಬಂಧಿಸಿರಬೇಕು, ಅದರಲ್ಲಿ ಯಾವ ಯಾವ ಅಂಶಗಳಿರಬೇಕೆಂದು ನೀವು ನನಗೆ ತಿಳಿಸುವಿರಾ?
0: ಒಬ್ಬ ನಿಷ್ಠಾವಂತ ರಾಜಕಾರಣಿಯ ಜೀವನಕ್ಕೆ ಸಂಬಂಧಿಸಿದಂತೆ ಕತೆ ಇರಬೇಕು, ಸಮಾಜದ ವಿವಿಧ ಸ್ತರದ ಜನರು ಅವನಿಂದ ಸಹಾಯ ಪಡೆಯುವುದು, ಹಾಡು, ಸಮಾರಂಭ, ಪ್ರಕೃತಿ ವರ್ಣನೆ, ಫೈಟಿಂಗ್, ಪ್ರೇಮ ಪ್ರಕರಣ, ಹಾಸ್ಯ ಮುಂತಾದ ಅಂಶಗಳು ಇದರಲ್ಲಿ ಒಳಗೊಂಡಿರಬೇಕು.
3: ಓಕೆ, ಒಂದು ನಿಮಿಷ ತಾಳಿ.
0: ವಾವ್, ಫ್ಯಾಂಟಾಸ್ಟಿಕ್! ನಾನು ಎಣಿಸಿಕೊಂಡಂತೆ ಉತ್ತಮವಾದ ಸ್ಕ್ರಿಪ್ಟ್ ಸಿಕ್ತು. ಧನ್ಯವಾದ AI ಭಾಗ್ಯ.
3: ಚಕಿತರಾಗಿದ್ದೀರಿ ಅಲ್ಲವೇ? ಇದು ಹೇಗೆ ಸಾಧ್ಯ ಎಂದು ನಿಮ್ಮ ತಲೆಯಲ್ಲಿ ಹತ್ತಾರು ಪ್ರಶ್ನೆಗಳು, ಸಂದೇಹಗಳು ಮೂಡಿದೆಯಲ್ಲವೇ? ಇದು ಸಾಧ್ಯ, ಆಶ್ಚರ್ಯವಾದರೂ ಸತ್ಯ. ಗ್ರಾವಿಟಿ ರೈಟರ್ ಎಂಬ ಕಂಪ್ಯೂಟರ್ ಅಪ್ಲಿಕೇಶನ್ ಈ ಸಾಧ್ಯತೆಯನ್ನು

0: ನಿಜವಾಗಿಸುತ್ತದೆ. ನೀವು ಗೂಗಲ್ ಪೇಜ್ಗೆ ಹೋಗಿ ಗ್ರಾವಿಟಿ ರೈಟರ್ ಎಂದು ಟೈಪ್ ಮಾಡಿ ಲಾಗಿನ್ ಆಗಬೇಕು. ಅದ ನಂತರದಲ್ಲಿ ವಿಷಯ, ಪಾತ್ರಧಾರಿಗಳ ಸಂಖ್ಯೆ, ಉಪವಿಷಯ ಮುಂತಾದ ಪೂರ್ವ ನಿರ್ಧರಿತ ಅಂಶಗಳನ್ನು ಭರ್ತಿ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಕ್ರಿಪ್ಟ್ ತಯಾರಾಗಿ ಪರದೆ ಮೇಲೆ ಮೂಡುತ್ತದೆ. ಈ ಸ್ಕ್ರಿಪ್ಟ್ನಿಂದ ಒಂದು ಆನಿಮೇಷನ್ ವಿಡಿಯೋ ತಯಾರಿಸಬೇಕೆಂದು ನೀವು ಬಯಸಿದರೆ ಗೂಗಲ್ ಪೇಜ್ನಲ್ಲಿ steve.ai ಎಂದು ಟೈಪ್ ಮಾಡಿ ಲಾಗಿನ್ ಆಗಬೇಕು. ನಂತರ ನಿಮ್ಮ ಸ್ಕ್ರಿಪ್ಟ್ ಅನ್ನು ಕಾಫಿ ಮಾಡಿ ತಂದು steve.ai ನ ಸ್ಕ್ರಿಪ್ಟ್ ಜಾಗದಲ್ಲಿ ಪೇಸ್ಟ್ ಮಾಡಬೇಕು ಹಾಗೂ ಆನಿಮೇಷನ್ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ವಿಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ವಿಡಿಯೋ ಪ್ರಿವ್ಯೂವನ್ನು ನೋಡಿ ಎಡಿಟ್ ಮಾಡಿಕೊಳ್ಳಬಹುದು, ಸೇವ್ ಕೂಡ ಮಾಡಬಹುದು. ತಿಳಿಯಿತೆ ವೀಕ್ಷಕರೇ?
1: ದೃಷ್ಟಿ

0: ನನ್ನ ಮಗನಿಗೆ ಇಂದು 15 ತುಂಬಿ 16ನೇ ವರ್ಷ. ಹ್ಯಾಪಿ ಬರ್ಡೇ ಮಗನೇ.
1: ಥ್ಯಾಂಕ್ ಯು ಅಮ್ಮ.
0: ಇದು ತಗೋ ಮಗನೇ, ಅಮ್ಮ ಹೇಳಿದ 8 ಸುಳ್ಳು ಎಂಬ ಈ ಪುಸ್ತಕವನ್ನು ಓದಿ ಅರ್ಥೈಸಿಕೋ.
1: ಆಗಲಿ ಅಮ್ಮ. ಅಪ್ಪ, ನೀ ನನಗೇನು ಗಿಫ್ಟ್ ತಂದಿಲ್ಲವೇ?
0: ಸರ್ಪ್ರೈಸ್ ಸರ್ಪ್ರೈಸ್ ಮಗನೇ, ಸರ್ಪ್ರೈಸ್. ನಿನಗೆ ಅಂತಿಂತ ಉಡುಗೊರೆ ತಂದಿಲ್ಲ, ತುಂಬಾ ಸ್ಪೆಷಲ್ ಆಗಿರೋ ಉಡುಗೊರೆನೇ ತಂದಿದ್ದೇನೆ.
1: ಏನಪ್ಪ ಅದು ಅಂತ ಸ್ಪೆಷಲ್? ಬೇಗ ಕೊಡು ಅಪ್ಪ.
0: ನಿಮ್ಮಪ್ಪ ಜರ್ಮನಿಯಲ್ಲಿರೋದು, ಅದಕ್ಕೆ ನಿನಗೆ ತುಂಬಾ ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ. ನಾನು ಭಾರತದಲ್ಲೇ ಇದ್ದೆ, ಅದಕ್ಕೆ ನನ್ನ ಗಿಫ್ಟ್ ಕೇವಲ ಪುಸ್ತಕ ಮಾತ್ರ.
1: ಇರಲಿ ಅಮ್ಮ, ನಾನು ಈ ಪುಸ್ತಕವನ್ನು ಖಂಡಿತವಾಗಿಯೂ ಓದುತ್ತೇನೆ. ಅಪ್ಪ, ಗಿಫ್ಟ್ ಅಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ನಿಮ್ಮನೆ ಹೇಳಿದಿರಾ ಗಿಫ್ಟ್ ಅಂತ?
0: ಇಲ್ಲ ಮಗನೇ, ಇದು ಭಾಗ್ಯ. AI ಭಾಗ್ಯ, ಕಮ್ ಹಿಯರ್.
2: ನಾನು AI ಭಾಗ್ಯ, ಏನಾಗಬೇಕು ನನ್ನಿಂದ?
0: ಮಗನೇ ನೋಡು, ಇದೇ ನಿನಗೆ ನಾನು ಕೊಡುವಂತಹ ಗಿಫ್ಟ್, ಜರ್ಮನಿಯಿಂದ ತಂದಿರುವಂತಹ ಈ ರೋಬೋಟ್.
1: ಓಹೋ, ತುಂಬಾ ಚೆನ್ನಾಗಿದೆ ಅಪ್ಪ. ಮೈ ಪಪ್ಪಾ ಇಸ್ ಗ್ರೇಟ್. ಅಂದಾಗ ಇದು ಏನೇನು ಮಾಡುತ್ತದೆ ಅಪ್ಪ?
0: ಎಲ್ಲಾ ಕೆಲಸವನ್ನು ಮಾಡುತ್ತದೆ. ನಿನ್ನ ದೈನಂದಿನ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುತ್ತದೆ. ನಿನ್ನ ಹೋಮ್ವರ್ಕ್ ಬರೆಯಲು ಕೂಡ ಸಹಾಯ ಮಾಡುತ್ತದೆ ಮಗನೇ.
1: ತುಂಬಾ ಒಳ್ಳೆಯದು. ಮತ್ತಿದು ನನ್ನ ಜೊತೆ ಆಟವಾಡುತ್ತದೆಯೇ?
0: ಓ ಖಂಡಿತ, ಇದು ನಿನಗೆ ಸಕಲ ಭಾಗ್ಯವನ್ನ ಕೊಡುತ್ತದೆ. ಆದರೆ ವಿವೇಚನೆಯಿಂದ ಬಳಸಬೇಕು ಅಷ್ಟೇ.
1: ಆಯ್ತು, ಇನ್ಮೇಲೆ ಈ ರೋಬೋಟ್ನ ಸಹಾಯದಿಂದ ನಿನ್ನ ಹೋಮ್ವರ್ಕ್ ಗಳನ್ನು ಮುಗಿಸಿಕೋ ಮಗ, ನನಗೆ ಬೇರೆ ಕೆಲಸ ಮಾಡಲು ಅನುಕೂಲವಾಗುತ್ತದೆ.
3: ಅಪ್ಪ, ನಾನು ರೋಬೋಟ್ ಜೊತೆಗೆ ಆಟವಾಡಲೇ?
0: ಆಯ್ತು, ಆಟವಾಡಿಕೋ ಮಗನೇ.
3: ಭಾಗ್ಯ, ನಾನು ನೀನು ಆಟವಾಡೋಣ ಬಾ.
2: ಆಯ್ತು.
3: ಹಾ, ಮರ್ತೇ ಬಿಟ್ಟಿದ್ದೆ, ಮೊದಲು ಹೋಮ್ವರ್ಕ್ ಮುಗಿಸಬೇಕು. ಟೀಚರ್ ಪ್ರಶ್ನೆ ಕೊಟ್ಟಿದ್ರು, ಉತ್ತರನೇ ಸಿಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ?
1: ಹಾ, ನಾನು ಭಾಗ್ಯನ ಸಹಾಯ ಪಡಿತೀನಿ. ಭಾಗ್ಯ, ನನ್ನ ಈ ಪ್ರಶ್ನೆಗೆ ಉತ್ತರಿಸುವೆಯಾ?
2: ಖಂಡಿತವಾಗಿಯೂ ಉತ್ತರಿಸುವೆ. ಏನಿದು ಪ್ರಶ್ನೆ?
1: ಚಲನೆ ಎಂದರೇನು?
2: ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಿ ಆಗುವ ಬದಲಾವಣೆಯೇ ಚಲನೆ.
1: ಮೊದಲನೇ ಪಾಣಿಪತ್ ಕದನದ ಪರಿಣಾಮವೇನು?
2: ಬಾಬರ್ನು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು.
1: ಹೋಮ್ವರ್ಕ್ ಮುಗಿಯಿತು, ಆಟನೂ ಮುಗಿಯಿತು, ನಾನೀಗ ಮಲಗುತ್ತೇನೆ. ಭಾಗ್ಯ, ಬೆಳಗ್ಗೆ ಬೇಗನೆ ಎಬ್ಬಿಸು.
2: ಓಕೆ. ಏಳು, ಬೇಗನೆ ಏಳು, ಬೆಳಗ್ಗೆ 6 ಗಂಟೆಯಾಗಿದೆ.
1: ಹಾ, 6 ಗಂಟೆ? ಎಲ್ಲಿ ನನ್ನ ಟೂತ್ ಬ್ರಷ್?
2: ತಗೋ, ಇಲ್ಲಿದೆ, ಬೇಗನೆ ಹಲ್ಲುಜ್ಜು.
1: ಥ್ಯಾಂಕ್ ಯು. ಸ್ನಾನ ಮಾಡಿ ಬರುವೆ. ಎಲ್ಲಿ ನನ್ನ ಡ್ರೆಸ್?
2: ತಗೋ ನಿನ್ನ ಯೂನಿಫಾರ್ಮ್, ಶಾಲೆಗೆ ಹೋಗಲು ತಯಾರಾಗು.
1: ಥ್ಯಾಂಕ್ಸ್ ಭಾಗ್ಯ. ಅಮ್ಮ ಅಮ್ಮ, ನನಗೆ ತಿಂಡಿ ಕೊಡು, ನಾನು ಶಾಲೆಗೆ ಹೋಗಬೇಕು.
0: ತಗೋ ಮಗನೇ ತಿಂಡಿ, AI ಭಾಗ್ಯ ಕ್ಯಾರಿಯಲ್ ರೆಡಿ ಮಾಡಿದೆ, ನೀನು ಶಾಲೆಗೆ ಹೋಗಿ ಬಾ.
1: ಬಾಯಮ್ಮ, ನಾನು ಶಾಲೆಗೆ ಹೋಗಿ ಬರ್ತೇನೆ.
0: ಶಿಕ್ಷಣ

0: ಸೃಷ್ಟಿ.
1: ಮಗನೇ ಮಗನೇ, ಎಲ್ಲಿದ್ದೀಯಾ?
2: ಇಲ್ಲಿದ್ದೀನಿ ಅಮ್ಮ, ರೋಬೋಟ್ ಜೊತೆಲಿ.
1: ರೋಬೋಟ್ ರೋಬೋಟ್, ಯಾವಾಗಲೂ ಅದೇ ಜ್ಞಾನ.
2: ಹೌದಮ್ಮ, ಈ ರೋಬೋಟ್ ನನ್ನ ಭಾಗ್ಯ, ಸಕಲ ಭಾಗ್ಯ.
1: ಅಲ್ವೋ, ಇಂದು ಶಾಲೆಗೆ ಹೋಗಿದ್ಯಾ?
2: ಇಲ್ಲ ಅಮ್ಮ.
1: ನಿನ್ನೆ ಕೇಳಿದ್ದು, ಇವತ್ ಶಾಲೆಗೆ ಹೋಗಿದ್ಯಾ?
2: ಇಲ್ಲ ಅಮ್ಮ.
1: ನಿನ್ನೆ ಹೋಗಿದ್ಯಾ?
2: ಇಲ್ಲ ಅಮ್ಮ.
1: ಹಾ, ನಂಗೊತ್ತು, ಈ ರೋಬೋಟ್ ಬಂದು 6 ತಿಂಗಳಾಯ್ತು. ನೀ ಸರಿಯಾಗಿ ಶಾಲೆಗೆ ಹೋಗ್ದೆ 15 ದಿನಗಳಾಯ್ತು. ನಿಮ್ ಶಾಲೆ ಹೆಡ್ ಮಾಸ್ಟರ್ ಫೋನ್ ಮಾಡಿದ್ರು, ನೀ ಯಾಕೆ ಶಾಲೆಗೆ ಬರುವುದಿಲ್ಲ ಅಂತ. ಯಾಕೆ ಹೀಗ್ ಮಾಡ್ದೆ ನೀನು?
2: ಯಾಕೆಂದ್ರೆ ಶಾಲೆಯಲ್ಲಿ ಹೇಗಿಡುವುದನ್ನು ನಾನು ಈ AI ಭಾಗ್ಯದ ಕಲಿತಿದ್ದೇನಲ್ಲಮ್ಮ. ಈ ವಿಷಯ ನಿಂಗೆ ಗೊತ್ತಲ್ಲಮ್ಮ.
1: ಗೊತ್ತು ಗೊತ್ತು, ನೀನು AI ಭಾಗ್ಯನಿಂದ ಕಲಿಯುತ್ತಿರೋದು. ಆದರೆ ಶಾಲೆಗೆ ಹೋಗುವುದರಿಂದ ಸ್ನೇಹಿತರ ಒಡನಾಟ, ಸಾಮಾಜಿಕ ಸಂಪರ್ಕ ಆಗುತ್ತದೆ. ಸಮಾಜದ ಜೊತೆ ಬೆರೆತು ಬಾಳುವ ಗುಣ ಕಲಿಕೆಯಾಗಿ ನಿನ್ನ ಮುಂದಿನ ಜೀವನ ಸುಗಮವಾಗುತ್ತದೆ. ಅದಕ್ಕೆ ಶಾಲೆಗೆ ಹೋಗಬೇಕು.
2: ಇಲ್ಲ ಅಮ್ಮ, ನಾನು ಇನ್ನು ಮುಂದೆ ಶಾಲೆಗೆ ಹೋಗುವುದಿಲ್ಲ. AI ಭಾಗ್ಯವೇ ನನ್ನ ಸಕಲ ಭಾಗ್ಯ.
1: ಇಲ್ಲ, ನೀನು ಹಾಗೆ ಮಾಡುವಂತಿಲ್ಲ. ನೀನು ಇತ್ತೀಚೆಗೆ ರೋಬೋಟ್ ಅನ್ನು ಆಟಕ್ಕಾಗಿ ಹೆಚ್ಚು ಬಳಸುತ್ತೀಯ. ನೀನು ಶಾಲೆಗೆ ಹೋಗಲೇಬೇಕು.
2: ಇಲ್ಲ ಅಮ್ಮ, ನಾನು ಹೋಗಲ್ಲ.
1: ಹೋಗಲ್ಲ ಹೋಗಲ್ಲ, ತಡಿ, ನಿಮ್ಮಪ್ಪ ಹೆಂಗ್ ಫೋನ್ ಮಾಡಿ ಹೇಳ್ತೀನಿ. ಅದ್ ಹೇಗ್ ಹೋಗೋದಿಲ್ಲ ಶಾಲೆಗೆ ನೋಡ್ತೀನಿ.
2: ಅಯ್ಯೋ ಅಯ್ಯೋ, ಅಮ್ಮನಿಗೆ ಕೋಪ ಬಂದಿದೆ, ಏನು ಮಾಡುವುದು? ಅಪ್ಪನಿಗೆ ಹೇಳಿದರೆ ನನ್ನ ಕತೆ ಮುಗಿಯಿತು. AI ಭಾಗ್ಯ, ಏನಾದರೂ ಮಾಡು, ಅಮ್ಮನನ್ನು ತಡೆ, ಮಲಗಿಸು ಅವಳನ್ನ.
3: ಆದೇಶ ಸ್ವೀಕರಿಸಿದೆ.
2: ಅಮ್ಮ, ಇದೇನು ಮಾಡಿದೆ ಭಾಗ್ಯ? ಅಮ್ಮ ಅಮ್ಮ,

0: ನಾರಾಯಣ, ಭೂಲೋಕದಲ್ಲಿನ ವಿದ್ಯಮಾನಗಳನ್ನು ನೋಡಿದಿರಲ್ಲವೇ ದೇವ?
1: ನೋಡಿದೆ ನೋಡಿದೆ. ಮಾನವನ ದೃಷ್ಟಿ, ಮಾನವನ ಸೃಷ್ಟಿ, ಮಾನವನಿಗೆ ದೊರೆತ AI ಭಾಗ್ಯ.
0: ಅದ್ಭುತ ಅಲ್ಲವೇ ಈ ಮಾನವನ ಸೃಷ್ಟಿ?
1: ಹೌದೌದು, ಅದ್ಭುತ. ಕೃತಕ ಬುದ್ಧಿ, ಮತ್ತೆಯ ವಿಶೇಷ ದೃಷ್ಟಿ, ವಿಶೇಷ ಭಾಗ್ಯ.
0: ನಮ್ಮ ದೇವತೆಗಳೆಲ್ಲ ವಿಶಿಷ್ಟ ಶಕ್ತಿಯನ್ನು ಮಾನವನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನದೇ ದೃಷ್ಟಿಯಿಂದ ಸೃಷ್ಟಿಸಿಕೊಳ್ಳುತ್ತಿದ್ದಾನೆ.
1: ನೀನೇ ನೋಡಿದೆಲ್ಲ ನಾರದ, ಮಾನವ ಏನೇ ವಿಶೇಷ ದೃಷ್ಟಿಯಿಂದ ಯೋಚಿಸಿ ಹೊಸ ಸೃಷ್ಟಿ ಮಾಡಿದರೂ ಅವನು ಅರಿಷಡ್ ವರ್ಗವನ್ನು ಮೀರಲು ಸಾಧ್ಯವಿಲ್ಲ. ಮುಂದೊಂದು ದಿನ ಇವನ ಸೃಷ್ಟಿಯೇ ಇವನಿಗೆ ಮುಳುವಾಗುತ್ತದೆ. ಮೌಲ್ಯಗಳು ಕುಸಿತಗೊಂಡು ಭಾವನಾತ್ಮಕ ಸಂಬಂಧಗಳು ಕಳಚಿ ಹೋಗುತ್ತದೆ.
0: ಹಾಗಾದರೆ ಇದಕ್ಕೆ ಏನು ಪರಿಹಾರವಿಲ್ಲವೇ ದೇವ?
1: ಪರಿಹಾರ ಇದೆ. ಮಾನವನಿಗೆ ವಿವೇಚನಾ ಶಕ್ತಿ ಇದೆ. ಯಾವುದನ್ನು ಯಾವಾಗ ಎಲ್ಲಿ ಹೇಗೆ ಬಳಸಬೇಕೆಂಬುದನ್ನು ಯೋಚಿಸಿ ಬಳಸಬೇಕು. ಯಾವುದು ಸರಿ ಯಾವುದು ತಪ್ಪು ಎಂದು ತೀರ್ಮಾನಿಸಿ ಕಾರ್ಯ ಮಾಡಬೇಕು. ಯೋಚಿಸಿ ವಿಶ್ಲೇಷಿಸಿ ನಿರ್ಧರಿಸಿ.
2: ಚಿಂತನಾ ಮಂಥನಾ

0: ಇದುವರೆಗೆ ಮಳಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯ ಮಕ್ಕಳಿಂದ ಮಕ್ಕಳ ನಾಟಕ ಎಐ ಭಾಗ್ಯ ಕೇಳಿದಿರಿ. ಗೆಳೆಯರ ಬಳಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಧಾರವಾಡ. ಈಗ ಸಮಯ 3:03. ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರವು 5:30 ಆರಂಭವಾಗುವುದು. ಕೇಳುಗರೆ, ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 MHz ಕಂಪನಾಂಕಗಳಲ್ಲಿ ಕೇಳುವಿರಿ. ನಮಸ್ಕಾರ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಸಮಯ ಸರಿಯಾಗಿ 5:30:25. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಸಂಜೆಯ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
5: ಎನ್ನ ತನುವ ನಿರ್ಮಲ ಮಾಡಿದ ನೈಯ್ಯ ಬಸವಣ್ಣ.
6: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಟೀ ಟೈಮ್ ಚಿತ್ರಗೀತೆಗಳು ಆರಂಭದಲ್ಲಿದೆ. ಪಿ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಸ್ವರ್ಣಗೌರಿ ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮ್ಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಎನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
5: ಗಾಳಿಗೋಪುರ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಘಂಟಸಾಲ ಹಾಗೂ ರೇಣುಕಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಸೋತು ಗೆದ್ದವಳು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ ನಾಗರಹಾವು ಚಿತ್ರದ ಈ ಗೀತೆಯನ್ನು ಹಾಡಿರುವ ಕಲಾವಿದರು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

0: ನಲ್ಮೆಯ ಕೇಳುಗರೆ,
1: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
0: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
1: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
0: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
1: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
2: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
0: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
1: ವಚನಾಮೃತ, ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ.
0: ವಚನಾಮೃತ.
3: ಆಲೆಮನಿ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡುವುದರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲವೋ, ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ

0: ಉತ್ತರ ನೀಡಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ liidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
7: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.

ಈಗ ಕಾರ್ಯಕ್ರಮ ವಿವರಣೆ. ಇನ್ನು ಮುಂದೆ ಸರಿಯಾಗಿ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದಿಂದ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಕೃಷಿ ಮಾಹಿತಿ, ನಂತರ ಸೋಮನಹಳ್ಳಿಯ ವಿಜಯ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ವಿಷ್ಣು ದರ್ಶನ, ತದನಂತರ ಕೆರೆಗೋಡಿ ರಂಗಾಪುರ ಶ್ರೀಮಠದ ಕಾರ್ಯಚಟುವಟಿಕೆಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ರಾತ್ರಿ 8:00 ಎನ್ಡಿಎ ಸರ್ಕಾರದ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ನಡೆದ ಸಂವಾದ ಪ್ರಸಾರವಾಗುವುದು, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 9:15 ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು, 9:30 ಯುವವಾಣಿ, 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮುಕಾಶಿ ಅವರಿಂದ ಖಯಾಲ್ ಕೇಳುತ್ತೀರಿ, 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಾಳೆ ಬೆಳಗ್ಗೆ 6:05ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25ಕ್ಕೆ ನಾರಾಯಣ ಬಾದ್ರಿ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ಸುನೀತಿ ಪಥ ಕಥಾನಾಟಕ ಸರಣಿ ನಾಟಕ ತಾನೊಂದು ಬಗೆದರೆ, ಮೂಲ ರಚನೆ ಜಗನ್ನಾಥ್ ಜಮಾದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಜಿ ಸುರೇಖ ಸುರೇಶ್. 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. ನಾಳೆ ಬೆಳಗ್ಗೆ 7:15ಕ್ಕೆ ಹಾಗೂ ರಾತ್ರಿ 9:15ಕ್ಕೆ ನಯನದೀಪ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಎಆರ್ಎಂಡಿ ಹಾಗೂ ಇಂಟರ್ವೆಟ್ರಿಯಲ್ ಇಂಜೆಕ್ಷನ್. ಭಾಗವಹಿಸುವ ತಜ್ಞರು ಡಾಕ್ಟರ್ ರಕ್ಷಾ ಪಲ್ಲೇದ್, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಎಂಎಂ ಜೋಶಿ, ಕಣ್ಣಿನ ಆಸ್ಪತ್ರೆ ಧಾರವಾಡ. ನಾಳೆ ಬೆಳಗ್ಗೆ 8:00 ಹಾಗೂ ರಾತ್ರಿ 8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. ನಾಳೆ 11:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಮನ್ ಕಿ ಬಾತ್ ಪ್ರಸಾರವಾಗುವುದು. ಪ್ರಧಾನಮಂತ್ರಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8:00 ಮನ್ ಕಿ ಬಾತ್ನ ಕನ್ನಡ ಒತ್ತಡಕ್ಕೆ ಮನದ ಮಾತು ಪ್ರಸಾರವಾಗುವುದು. ನಾಳೆ ರಾತ್ರಿ 9:30ಕ್ಕೆ ಮಂಗಳೂರಿನ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಪ್ರದೇಶದಲ್ಲಿ ಉಪರಾಷ್ಟಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗುವುದು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು: ಧರ್ತಿ ಆಬಾ, ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ರಾಜ್ಯದ 31 ಜಿಲ್ಲೆಗಳಲ್ಲಿ ಯಶಸ್ವಿ ಸಂಪನ್ನ. 75ನೇ ಆವೃತ್ತಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನ, ಜನಜಾಗೃತಿ ಸೈಕ್ಲೋಥಾನ್. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಸಮಾರೋಪ. ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಸಮಾರೋಪಗೊಂಡಿತು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಆಯೋಜಿಸಿತ್ತು. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಜರುಗಿತು. ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು 25/5/2026 ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ.
0: A new icon for fitter India, pedaling to 2030. ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾವು ಇವತ್ತೇನ್ ಪಾರ್ಟಿಸಿಪೇಷನ್ ಮಾಡಿದ್ವಿಯಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೇಸ್ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಮತ್ತೆ ನಾವು ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ನನ್ನ ಕಡೆ ಸೈಕಲ್ ಇದೆ, ಗೇರ್ ಸೈಕಲ್. ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ, ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ, ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ಒಂದು ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಆಯೋಜಿಸಿತ್ತು. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ

0: ವಸತಿ ಸಹಿತ ತರಬೇತಿ ನೀಡಲಾಯಿತು. ಸಮಾಚಾರ ದರ್ಶನಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುವರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗುತ್ತಿದೆ. ಬೆಂಗಳೂರಿನಲ್ಲಿರುವ ಯುವರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್, ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ ಆಚರಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
2: ಮೇ 24 ವಿಶ್ವ ಸ್ಕಿಜೋಫ್ರೀನಿಯಾ ದಿನ. ವಿಶ್ವದಾದ್ಯಂತ ಈ ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯ ಕುರಿತು ಅರಿವು ಮೂಡಿಸುವುದು, ಭೇದ ಭಾವ ಮಾಡದೆ ಈ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ನೀಡುವುದು, ಸಹಾನುಭೂತಿಯಿಂದ ನಡೆದುಕೊಳ್ಳುವುದು ಈ ದಿನದ ಉದ್ದೇಶವಾಗಿರುತ್ತದೆ. ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ಈ ಕಾಯಿಲೆಯಲ್ಲಿ ವ್ಯಕ್ತಿ ತಾನು ಆಲೋಚನೆ ಮಾಡುವುದನ್ನು, ತನ್ನ ಭಾವನೆ, ತನ್ನ ವರ್ತನೆಗಳಲ್ಲಿ ಅತಿಯಾದ ವ್ಯತ್ಯಾಸವನ್ನು ಕಂಡುಬರುತ್ತದೆ. ಈ ಕಾಯಿಲೆಯಲ್ಲಿ ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಯಾರು ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ಒಂದು ನೆರವಿಗೆ ಸಿದ್ಧವಾಗಿರುತ್ತದೆ.
0: ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯಿಸಿಕೊಂಡರು. ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
0: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಉಮೇಶ್ ಗೋಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
4: ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.

0: ದಿಲ್ಲಿ ಕೇಂದ್ರದಿಂದ.
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯಾಃ ವಾರ್ತಾಃ. ಕರ್ನಾಟಕ ಕಾಂಗ್ರೆಸ್ ದಲಸ್ಯ ನೇತೃತ್ವೇ ವಿಧಾಯಕ ದಲಸ್ಯ ನೇತುಃ ಚಯನಾಯ ಉಪವೇಶನಂ ಪ್ರವರ್ತತೆ. ಮ್ಯಾಮಾರಸ್ಯ ರಾಷ್ಟ್ರಪತಿ ಮಿನ್ ಆಂಗ್ ಲೈನ್ ಇತ್ಯಸೌ ಅದ್ಯ ಪಂಚದಿವಸೀಯ ಭಾರತ ಯಾತ್ರಾಯೈ ಬಿಹಾರಸ್ಯ ಗಯಾಂ ಸಂಪ್ರಾಪ್ತಃ. ತೇನ ಮಹಾಬೋಧಿ ಮಂದಿರಸ್ಯ ದರ್ಶನಂ ಕೃತಂ. ಋತು ವಿಜ್ಞಾನ ವಿಭಾಗೇನ ಉಕ್ತಂ ಯತ್ ವಾಯುಮಂಡಲೀಯ ಪರಿಸ್ಥಿತಿಭಿಃ ಅನುಮೀಯತೆ ಯತ್ ದಕ್ಷಿಣ ಪಶ್ಚಿಮ ಪ್ರಾವಿಟ್ ಆಗಾಮಿಷು ಚತುರ್ಪಂಚ ದಿನೇಷು ಕೇರಳಸ್ಯ ತಮಿಳುನಾಡೋ ಚ ಕತಿಪಯ ಭಾಗೇಷು ಆಗಮಿಷ್ಯತಿ. ಅಮೆರಿಕಾಯಾಃ ರಕ್ಷಾಮಂತ್ರಿ ಪೀಟ್ ಹೆಕ್ಸೆತ್ ಇತ್ಯಸೌ ಅವೋಚತ್ ಯತ್ ಯದಿ ಸಂಧೇಹ ಪ್ರಯಾಸಾಃ ವಿಫಲಾಃ ಭವಿಷ್ಯಂತಿ ಚೇತ್ ಅಮೆರಿಕಾಯಾಃ ಸೇನಾ ಇರಾನಂ ವಿರುದ್ಧ್ಯ ಸೈನ್ಯ ಕಾರ್ಯಾಚರಣಂ ವಿಧಾತುಂ ಪೂರ್ಣರೂಪೇಣ ಸನ್ನದ್ಧಾ ವರ್ತತೆ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಸಿಂಗಾಪುರ್ ಓಪನ್ ಟೂರ್ನಾಮೆಂಟ್ ಇತಿ ಸ್ಪರ್ಧಾಯಾಂ ಭಾರತಸ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಇತ್ಯನಯೋಃ ಯುಗಲಂ ನಿರ್ಣಾಯಕಚಕ್ರೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಕರ್ನಾಟಕ ಕಾಂಗ್ರೆಸ್ ದಲಸ್ಯ ನೇತೃತ್ವೇ ವಿಧಾಯಕ ದಲಸ್ಯ ನೇತುಃ ಚಯನಾಯ ಉಪವೇಶನಂ ಪ್ರವರ್ತತೆ. ನಿವರ್ತಮಾನ ಮುಖ್ಯಮಂತ್ರಿಣಃ ಸಿದ್ದರಾಮಯ್ಯವರ್ಯಸ್ಯ ತ್ಯಾಗಪತ್ರಂ ರಾಜ್ಯಪಾಲೇನ ಥಾವರ್ಚಂದ ಗೆಹ್ಲೋತೇನ ಪೂರ್ವಮೇವ ಸ್ವೀಕೃತಂ. ಉಪವೇಶನಸ್ಯ ಅನಂತರಂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಇತ್ಯಸ್ಯ ಸಚಿವಃ ರಣದೀಪ್ ಸಿಂಗ್ ಸುರಜೇವಾಲಾ ವಾರ್ತಾಹರಾನ್ ಸಂಬೋಧಯಿಷ್ಯತಿ. ಅಸ್ಮಾಕಂ ವಾರ್ತಾಹರೇಣ ಸೂಚಿತಂ ಯತ್ ಅಸ್ಮಿನ್ ಉಪವೇಶನೆ ಡಿಕೆ ಶಿವಕುಮಾರಃ ಔಪಚಾರಿಕರೂಪೇಣ ವಿಧಾಯಕದಲಸ್ಯ ನೇತಾ ಚಯನಿತೋ ಭವಿಷ್ಯತಿ. ಇತಃ ಪೂರ್ವಂ ಅಪಿ ಡಿಕೆ ಶಿವಕುಮಾರಃ ರಾಜ್ಯಪಾಲಂ ಅಮಿಲತ್. ಉಪವೇಶನಸ್ಯ ಅನಂತರಂ ಪ್ರಶಾಸನಸ್ಯ ರಚನಾಯೈ ಅಪಿ ಸಃ ರಾಜ್ಯಪಾಲಾಯ ಪ್ರತಿವೇದನಂ ದಾಸ್ಯತಿ. ಇಲೆಕ್ಟ್ರಾನಿಕ್ ಸೂಚನಾ ಪ್ರೌದ್ಯೋಗಿಕಿ ಮಂತ್ರಿ ಅಶ್ವಿನಿ ವೈಷ್ಣವ ಅದ್ಯ ನೋಯ್ಡಾಯಾಃ ಸೂರಜ್ಪುರಸ್ಥಿತಸ್ಯ ಲೋಹುಂ ಇತಿ ಸಮವಾಯಸ್ಯ ಭ್ರಮಣಂ ಅಕರೋತ್. ಅಯಂ ಸಮವಾಯಃ ಮಹತ್ವಪೂರ್ಣ ಖನಿನಾಂ ಉನ್ನತ ಸಾಮಗ್ರೀಣಾಂ ಚ ಉತ್ಪಾದನಂ ವಿದಧಾತಿ. ಅತ್ರಾವಸರೆ ಶ್ರೀ ವೈಷ್ಣವಃ ಅವೋಚತ್ ಯತ್ ಲಿಥಿಯಂ ಬ್ಯಾಟರಿ ಸ್ಥಾಯಿ ಚುಂಬಕ್ ಇತ್ಯೇತೌ ಆಧುನಿಕ ಪ್ರೌದ್ಯೋಗಿಕ್ಯಾಂ ಮಹತ್ವಪೂರ್ಣಾಂ ಭೂಮಿಕಾಂ ನಿಭಾಲಯತಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಪರಿಕಲ್ಪನಾ ವರ್ತತೆ ಯತ್ ಏತೇಷಾಂ ನಿರ್ಮಾಣಂ ಭಾರತೆ ಸ್ಯಾತ್, ಏತೇಷಾಂ ಪ್ರೌದ್ಯೋಗಿಕ್ಯಃ ವಿಕಾಸಃ ಸ್ವದೇಶಸ್ತರೆ ಭವೇತ್. ಶ್ರೀ ವೈಷ್ಣವೇನ ಉಕ್ತಂ ಯತ್ ಅಸ್ಯಾಃ ಪರಿಕಲ್ಪನಾಯಾಃ ಅನುರೂಪಂ ಲೋಹುಂ ನಾಮಕೇನ ಸಮವಾಯೇನ ಸಫಲತಾಪೂರ್ವಕಂ ಜಟಿಲ ಪ್ರೌದ್ಯೋಗಿಕಿ ವಿಕಸಿತಾ.
2: एक यंग स्टार्टअप लोहम, इन्होंने कंप्लीट टेक्नोलॉजी को डेवलप किया है और टेक्नोलॉजी को डेवलप करने के बाद में वहां से प्रोडक्शन का लेवल लेके आए. आज उस प्लांट को देखने का मौका मिला. लिथियम कार्बोनेट बनाने की मशीन है जो कि आगे सीधा बैटरी बनाने में काम में आए, और परमानेंट मैग्नेट बनाने की मशीन है जो कि बहुत ही एक अच्छे बहुत ही कॉम्प्लेक्स टेक्नोलॉजी को अच्छे तरीके से डेवलप किया.
1: ಮ್ಯಾಮಾರಸ್ಯ ರಾಷ್ಟ್ರಪತಿ ಮಿನ್ ಆಂಗ್ ಲೈಂಗ್ ಇತ್ಯಸೌ ಅದ್ಯ ಪಂಚದಿವಸೀಯ ಭಾರತ ಯಾತ್ರಾಯೈ ಬಿಹಾರಸ್ಯ ಗಯಾಂ ಸಂಪ್ರಾಪ್ತಃ. ತೇನ ಬೋಧಗಯಾ ಸ್ಥಿತಸ್ಯ ವಿಶ್ವಪ್ರಸಿದ್ಧಸ್ಯ ಮಹಾಬೋಧಿ ಮಂದಿರಸ್ಯ ದರ್ಶನಂ ವಿಹಿತಂ. ರಾಷ್ಟ್ರಪತಿನಾ ತತ್ರ ಬೋಧಿವೃಕ್ಷಸ್ಯ ಅಧಃ ಪ್ರಾರ್ಥನಾ ಅಪಿ ಕೃತಾ. ಅತ್ರಾವಸರೆ ಮ್ಯಾಮಾರಸ್ಯ ರಾಷ್ಟ್ರಪತಿನಾ ಬಕರಾವುರ್ ಸ್ಥಿತಿ ಐತಿಹಾಸಿಕೆ ಸುಜಾತಾ ಮಂದಿರಿ ಶಿರಂ ನತ್ವಾ ಬೋಧಗಯಾ ಸ್ಥಿತಸ್ಯ ಬರ್ಮೀ ಮಠಸ್ಯ ಯಾತ್ರಾ ಕೃತಾ. ರಾಷ್ಟ್ರಪತಿನಾ ಸಹ ವರಿಷ್ಠಾಧಿಕಾರಿಣಃ ಬೌದ್ಧ ಪ್ರತಿನಿಧಯಃ ಉಚ್ಚಸ್ತರೀಯ ಪ್ರತಿನಿಧಿಮಂಡಲಂ ಅಪಿ ಅವರ್ತತ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಋತುವಿಜ್ಞಾನ ವಿಭಾಗೇನ ಉಕ್ತಂ ಯತ್ ವಾಯುಮಂಡಲೀಯ ಪರಿಸ್ಥಿತಿಭಿಃ ಅನುಮೀಯತೆ ಯತ್ ದಕ್ಷಿಣ ಪಶ್ಚಿಮ ಪ್ರಾವಿಟ್ ಆಗಾಮಿಷು ಚತುಷ್ಪಂಚ ದಿನೇಷು ಕೇರಳಸ್ಯ ತಮಿಳುನಾಡೋ ಚ ಕತಿಪಯ ಭಾಗೇಷು ಆಗಮಿಷ್ಯತಿ. ಅರಬಸಾಗರೆ ಬಂಗಾಲಖಾತ್ಯಾಂ ಲಕ್ಷದ್ವೀಪೆ ಕನ್ಯಾಕುಮಾರ್ಯಾಂ ಚ ಪ್ರಾವಿಟ್ ಅಗ್ರೆ ಸಮೇಧತೆ. ಋತುವಿಜ್ಞಾನ ವಿಭಾಗೇನ ಕೇರಳಸ್ಯ ಅಷ್ಟಜನಪದೇಷು ಅದ್ಯ ಪ್ರಚಂಡ ವೃಷ್ಟೇಃ ಪೂರ್ವಾನುಮಾನಂ ವಿಧಾಯ ಪೀತವರ್ಣ ಸಂಚೇತನಾ ಪ್ರಸಾರಿತಾ. ಋತೋಃ ಪ್ರತಿಕೂಲತಾ ಕಾರಣೇನ ಜೂನ ಮಾಸಸ್ಯ ತೃತೀಯ ದಿನಂ ಯಾವತ್ ಮತ್ಸ್ಯಜೀವಿನಃ ಕೇರಳ ಲಕ್ಷದ್ವೀಪತಟಯೋಃ ಸಮುದ್ರೆ ಉದ್ಯಮಂ ನ ಕುರುವಂತು ಇತಿ

0: ಆಕಾಶವಾಣಿ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ.
1: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.

0: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
1: 90 ವರ್ಷಗಳ ಕೆಳಗೆ ಆಕಾಶವಾಣಿಯ ಮೂಲಕ ಮನೆ ಮನೆಗೆ ಸುದ್ದಿ, ಸಮಾಚಾರ, ಹಾಡು, ನಾಟಕ, ಸಂದರ್ಶನಗಳು ತಲುಪುತ್ತವೆ ಅಂದಾಗ ಜನ ಹೇಗೆ ನಿಬ್ಬೆರಗಾದ್ರೋ ಅದೇ ರೀತಿ ಈಗ ದಿನಕ್ಕೊಂದು ಆಶ್ಚರ್ಯಕರ ಸಂಗತಿಗೆ ಜನರು ನಿಬ್ಬೆರಗಾಗುವಂತೆ ಮಾಡ್ತಾ ಇದೆ ಈ ಕೃತಕ ಬುದ್ದಿಮತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲು ಸಾಧ್ಯವಿಲ್ಲದ ಕೆಲಸವೇ ಇಲ್ಲ ಎಂದು ತಂತ್ರಜ್ಞಾನ ತಜ್ಞರು ವಾದಿಸಿದಾಗ ಅದನ್ನ ನಂಬದವರು ಇಂದು ಕೃತಕ ಬುದ್ದಿಮತ್ತೆಯ ವೇಗ ಕಂಡು ಅವಾಕ್ಕಾಗಿರೋದಂತೂ ಖಚಿತ. ದೊಡ್ಡದೊಂದು ಗ್ರಂಥವನ್ನ ನೀಡಿದ್ರೆ ಕ್ಷಣ ಮಾತ್ರದಲ್ಲಿ, ಅಕ್ಷರಶಃ ಕ್ಷಣ ಮಾತ್ರದಲ್ಲಿ ಅದರ ಸಾರಾಂಶವನ್ನ ತಿಳಿಸಿಬಿಡುತ್ತವೆ. ಕಥೆ, ಕವನ, ಕಾದಂಬರಿಯನ್ನ ನಿಮಿಷಗಳಲ್ಲೇ ನಿಮಗೆ ಬೇಕಾದ ರೀತಿ ರಚಿಸಿಕೊಡುತ್ತೆ. ಚಿತ್ರ ರಚಿಸುತ್ತೆ, ವಿಡಿಯೋ ಸೃಷ್ಟಿ ಮಾಡುತ್ತೆ, ವಿಧ ವಿಧವಾದ ದತ್ತಾಂಶವನ್ನ ವಿಶ್ಲೇಷಿಸಿ ನಿಮಗೆ ಬೇಕೆಂದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತೆ. ನಿಮಗೆ ಬೇಕಾದ ಪ್ರಶ್ನೆ ಕೇಳಬಹುದು, ಸೂಕ್ತ ಉತ್ತರ ನೀಡ್ತಾ ನಿಮ್ಮೊಂದಿಗೆ ಮತ್ತೊಬ್ಬ ಮನುಷ್ಯನಂತೆ ಸಂವಹನ ನಡೆಸುತ್ತೆ, ಹಾಡುತ್ತೆ, ನೃತ್ಯ ಮಾಡುತ್ತೆ. ಈಗಾಗಲೇ ಕೆಲವು ಚಾನೆಲ್ಗಳಲ್ಲಿ ನಿರೂಪಕರಂತೆಯೂ ಕಾರ್ಯನಿರ್ವಹಿಸ್ತಾ ಇದೆ ಈ ಕೃತಕ ಬುದ್ದಿಮತ್ತೆಯ ರೋಬೋಟ್ಗಳು. ಕೇವಲ ಯಂತ್ರದಂತಲ್ಲದೆ ಹಾಡುಗಾರ್ತಿ, ಚಿತ್ರಕಲಾವಿದ, ಲೇಖಕಿ, ಅರ್ಥಶಾಸ್ತ್ರಜ್ಞೆ, ಅನುವಾದಕ, ಶಿಕ್ಷಕಿ, ಹಣಕಾಸು ಸಲಹೆಗಾರ, ಅಡುಗೆ ಎಕ್ಸ್ಪರ್ಟ್, ಹೀಗೆ ಯಾವ ಪಾತ್ರವನ್ನೂ ಸಮರ್ಥವಾಗಿ ನಿಭಾಯಿಸ್ತಾ ಮನುಷ್ಯರಂತೆಯೇ ವರ್ತಿಸುತ್ತವೆ. ಇತ್ತೀಚೆಗೆ ರೋಗಿಯೊಬ್ಬ ತನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತು ಎಕ್ಸ್ರೇ ಫಿಲ್ಮ್ ಅನ್ನ ಒಂದು ಕೃತಕ ಬುದ್ದಿಮತ್ತೆಯ ಉಪಕರಣಕ್ಕೆ ಫೀಡ್ ಮಾಡಿದಾಗ ಆತನ ವೈದ್ಯನಿಗಿಂತ ವೇಗವಾಗಿ ಮತ್ತು ನಿಖರವಾಗಿ ಆ ರೋಗಿಯ ಸಮಸ್ಯೆಯನ್ನ ಪತ್ತೆ ಮಾಡುತ್ತಂತೆ ಎಐ. ಇಷ್ಟೆಲ್ಲಾ ಉದಾಹರಣೆಗಳಿದ್ರೂ ಸಹ ಮನುಷ್ಯರಂತೆ ಭಾವನೆಗಳನ್ನ ಅನುಭವಿಸೋಕೆ ಮತ್ತು ತೋರ್ಪಡಿಸೋಕೆ ಈ ಚಾಟ್ ಬಾಟ್ಗಳಿಗೆ, ಎಐ ಯಂತ್ರಗಳಿಗೆ ಸಾಧ್ಯವೇ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಯಂತ್ರಗಳೊಂದಿಗೆ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡು ನೋಡಿ, ಯಾವ ಒಳ್ಳೆಯ ಸ್ನೇಹಿತ ಅಥವಾ ಥೆರಪಿಸ್ಟ್ಗೂ ಕಡಿಮೆ ಇಲ್ಲದಂತೆ ನಿಮ್ಮೊಂದಿಗೆ ವ್ಯವಹರಿಸಿ ಚಕತಗೊಳಿಸುತ್ತವೆ. ಇವೆಲ್ಲ ಬಹಳ ವೇಗವಾಗಿ ಆಗ್ತಾ ಇರೋ ಬದಲಾವಣೆಗಳಾದ್ರೂ ಸಹ, ಭಯ ಹುಟ್ಟಿಸುವಂತಿದ್ರೂ ಸಹ, ಕೃತಕ ಬುದ್ದಿಮತ್ತೆಯನ್ನ ಹುಟ್ಟು ಹಾಕಿದವರು ಮನುಷ್ಯರೇ ತಾನೆ. ಮನುಷ್ಯ ಕುಲದ ಒಳಿತಿಗೆ 100 ಅಲ್ಲ 1000 ರೀತಿಯಲ್ಲಿ ಈ ತಂತ್ರಜ್ಞಾನವನ್ನ ಬಳಸಿಕೋಬಹುದು ಅಂತಾರೆ ತಂತ್ರಜ್ಞಾನ ತಜ್ಞರು. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ಚೀನಾದ ಹ್ಯಾಂಗ್ಝೋನ ವಿದ್ಯಾರ್ಥಿಗಳು ಮಾಡಿರುವ ಸಂಶೋಧನೆ. ಜಗತ್ತನ್ನ ವ್ಯಾಪಕವಾಗಿ ಕಾಡ್ತಾ ಇರೋ ಪಾರ್ಕಿನ್ಸನ್ ಕಾಯಿಲೆಯನ್ನ ಅತ್ಯಂತ ಬೇಗ ಮತ್ತು ಸುಲಭವಾಗಿ ಕಂಡುಹಿಡಿಯೋಕೆ ಇವರು ಕೃತಕ ಬುದ್ದಿಮತ್ತೆಯ ಉಪಕರಣಗಳನ್ನ ಬಳಸಿ ಯಶಸ್ವಿಯಾಗಿದ್ದಾರೆ. ಚೀನಾದ ಡಾಕ್ಟರ್ ಡಾಂಗ್, ಡಾಕ್ಟರ್ ಝೂ ಮತ್ತು ಸಂಗಡಿಗ ವಿಜ್ಞಾನಿಗಳು ಈ ಪಾರ್ಕಿನ್ಸನ್ ರೋಗವನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋಕೆ ಒಂದು ಸುಲಭ ವಿಧಾನ ಕಂಡುಹಿಡಿದಿದ್ದಾರೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಎಐ ಉಪಕರಣವನ್ನ ಬಳಸಿ 94% ನಿಖರವಾದ ಫಲಿತಾಂಶವನ್ನ ಕೊಡಮಾಡಿದ್ದಾರೆ. ಇಲ್ಲಿ ಸಾವಿರಾರು ರೂಪಾಯಿಗಳಷ್ಟು ವೆಚ್ಚದ ಸ್ಕ್ಯಾನ್ ಆಗ್ಲಿ, ರಕ್ತದ ಪರೀಕ್ಷೆಯಾಗ್ಲಿ ಬೇಕಿಲ್ಲ. ಇಲ್ಲಿ ಬೇಕಿರೋದು ಕೇವಲ ವ್ಯಕ್ತಿಯ ಕಿವಿಯ ಮೇಣ. ಅಚ್ಚರಿ ಅನ್ಸ್ತಾ? ಹೌದು, ಕಿವಿಯ ಮೇಣ ಅಥವಾ ಗುಗ್ಗೆಯಲ್ಲಿ ಅನೇಕ ರಾಸಾಯನಿಕಗಳಿರುತ್ತವೆ. ಅವುಗಳಲ್ಲಿ ಕೆಲವು ಅತೀ ಸುಲಭವಾಗಿ ಬಾಷ್ಪವಾಗಿ ಅಂದ್ರೆ ಅನಿಲ ರೂಪಕ್ಕೆ ಬದಲಾಗಬಹುದು. ಅವುಗಳಿಗೆ ತಮ್ಮದೇ ಆದ ವಿಶಿಷ್ಟ ವಾಸನೆ ಕೂಡ ಇರುತ್ತೆ. ಈ ಸಂಶೋಧಕರು ಕೃತಕ ಬುದ್ದಿಮತ್ತೆ ಆಧಾರಿತ ಗಂಧ ಗ್ರಹಣ ವ್ಯವಸ್ಥೆ, ಅದಕ್ಕೆ ಈ ಕಿವಿ ಮೇಣದ ರಾಸಾಯನಿಕಗಳ ದತ್ತಾಂಶವನ್ನ ನೀಡಿದ್ದಾರೆ. ಅದು ಈ ರಾಸಾಯನಿಕಗಳ ವಿವರಗಳನ್ನು ವಿಶ್ಲೇಷಿಸಿ ನಿಖರವಾಗಿ ಪಾರ್ಕಿನ್ಸನ್ ಕಾಯಿಲೆ ಆ ವ್ಯಕ್ತಿಗೆ ಬರಬಹುದೇ ಇಲ್ಲವೇ ಅನ್ನೋದನ್ನ ತಿಳಿಸಿದೆ. ಈಗಾಗಲೇ ಈ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇರುವವರ ಕಿವಿ ಮೇಣವನ್ನ ಪರೀಕ್ಷಿಸಿದ ಇದೇ ಎಐ ವ್ಯವಸ್ಥೆ 94% ಸರಿಯಾದ ಉತ್ತರ ನೀಡಿದೆ. ಇವರ ಪ್ರಯೋಗದಲ್ಲಿ ಬಳಸಿದ ಪ್ರತಿ ಪಾರ್ಕಿನ್ಸನ್ ರೋಗಿಯ ಕಿವಿ ಮೇಣದಲ್ಲೂ ಈಥೈಲ್ ಬೆನ್ಜೀನ್, ಈಥೈಲ್ ಟೋಲಿನ್, ಪೆಂಟೆನಾಲ್ ಮತ್ತು ಪೆಂಟಡೆಕೈಲ್ ಡಯಾಕ್ಸಲೇನ್ ಈ 4 ರಾಸಾಯನಿಕಗಳು ಇದ್ದೇ ಇದ್ವು. ಇದನ್ನ ಇವರ ಕೃತಕ ಬುದ್ದಿಮತ್ತೆ ಆಧಾರಿತ ಸುಗಂಧ ಗ್ರಹಣ ವ್ಯವಸ್ಥೆಯು ಖಚಿತಪಡಿಸಿ ವಿಶ್ಲೇಷಿಸಿ ಇದಕ್ಕೂ ಪಾರ್ಕಿನ್ಸನ್ ಕಾಯಿಲೆಗೂ ಇರುವ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ. ಇದೊಂದು ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ವ್ಯಾಪಕವಾಗಿ ಕಾಡ್ತಾ ಇರೋ ರೋಗದ ಪತ್ತೆ ಸಾಧ್ಯವಾಗಿಸೋ ಪರೀಕ್ಷೆಯಾಗಿದೆ. ಆದರೆ ಇದಿನ್ನೂ ಆರಂಭಿಕ ಹಂತದ ಪ್ರಯೋಗವನ್ನು ದಾಟಿದ್ದು ಆದಷ್ಟು ಬೇಗ ಜನಸಾಮಾನ್ಯರಿಗೆ ದೊರೆಯುವಂತಾಗ್ಲಿ ಅಂತ ಆಶಿಸೋಣ. ಇದರ ಸಲುವಾಗಿ ವಿಜ್ಞಾನಿಗಳ ಜೊತೆಗೆ ಎಐಗೂ ಧನ್ಯವಾದ ಅರ್ಪಿಸೋಣ.
2: ಆಕಾಶವಾಣಿ ಧಾರವಾಡ.
3: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.

0: ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
3: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
4: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
3: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
2: ನಿಂಗೆ ನೆನಪಿದೆಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗ್ ಬೈದಿದ್ರು.
3: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
2: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
3: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
2: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
4: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ

0: ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರೆಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು. ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ್ದು, ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರುಳು ಸಿದ್ದರಾಧ್ಯ, ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ದರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ದತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1ರಂದು ಸೋಮವಾರ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48ರ ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ವಾರಗಳಿಂದ ಸೈನಿಕ ತರಬೇತಿ ಪಡೆದ 7 ತಂಡದ 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತಾಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಮಂದಿ ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ 100 ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನೋರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವಜನಾಂಗ, ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ 1 ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ್ರ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ 1-2 ಕಡೆ ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ 1-2 ಕಡೆಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ.

ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ಧಾರವಾಡ.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ 9884525226 9845356442.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
3: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
2: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್, ಐಪಿಒಎಸ್ 0000 ಡಿಒಪಿ ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
3: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
2: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
4: ಸಂಪರ್ಕಿಸಿ
0: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ.
5: ಮೊಬೈಲ್ 9444830999 4.

0: 1987 ರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ. ಈ

0: ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
11: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
12: ಇದೇ ದಿನ ರಾತ್ರಿ 9:15
11: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
13: ನಯನ ದೀಪ, ನಯನ ದೀಪ.
14: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ.
15: ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಳಕಳಿ ಇರ್ತದೋ ಅಷ್ಟೇ ನಮಗೆ ಆಹಾರವನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನಮಗೆ ಬಹಳಷ್ಟು ಕಾಳಜಿ ಇರಬೇಕಾಗ್ತದೆ. ಮಣ್ಣಿನ ಆರೋಗ್ಯವನ್ನು ನೋಡುವುದಕ್ಕಿಂತ ಮುಂಚೆ ಮೊಟ್ಟ ಮೊದಲು ಈ ನಿಸರ್ಗದಿಂದ, ಪರಿಶ್ರಮದಿಂದ ತಯಾರಾದಂಥ ಮಣ್ಣನ್ನು, 1 ಇಂಚು ಮಣ್ಣು ತಯಾರಾಗಬೇಕಾದ್ರೆ 1000 ವರ್ಷಗಳು ಬೇಕು. ಆ ಮಣ್ಣನ್ನು ನಾವು ಮೊದಲು ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಧಾನಗಳಿಂದ, ತಜ್ಞರಿಂದ ತಿಳಿದು ಭೂಮಿಯ ಮೇಲೆ ಮಣ್ಣು ಇರುವಂಗೆ ಮಾಡಬೇಕು. ಆಮೇಲೆ ಮಣ್ಣಿನ ಫಲವತ್ತತೆಯ ಬಗ್ಗೆ, ಮಣ್ಣಿನ ಆರೋಗ್ಯದ ಮೇಲೆ ನಾವು ಲಕ್ಷ್ಯ ಕೊಡಬೇಕು. ಮಣ್ಣಿನ ಆರೋಗ್ಯ ಅಂತಪ್ಪ ಅಂತಂದರೆ ನಾವು ಮುಖ್ಯವಾಗಿ ಮಣ್ಣಿನ ಭೌತಿಕ ಲಕ್ಷಣಗಳು, ಮಣ್ಣಿನ ರಾಸಾಯನಿಕ ಲಕ್ಷಣಗಳು, ಅದಲ್ಲದೇ ಮುಖ್ಯವಾಗಿ ಮಣ್ಣಿನ ಜೈವಿಕ ಗುಣಧರ್ಮಗಳನ್ನು ಕೂಡ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ, ಮತ್ತು ಮಣ್ಣಿನಲ್ಲಿರುವಂಥ ಫಲವತ್ತತೆ. ಮಣ್ಣಿನ ಭೌತಿಕ ಗುಣಧರ್ಮಗಳು ಅಂತಂದ್ರೆ ಮಣ್ಣಿನ ಕಣರಚನೆ ಇರ್ಬೋದು, ಮಣ್ಣಿನಲ್ಲಿ ನೀರು ಶೇಖರಣೆ, ನೀರು ಬಸಿವಿಕೆ, ಮಣ್ಣಿನ ಉಷ್ಣಾಂಶ. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಅಂತಂದರೆ ಮಣ್ಣಿನಲ್ಲಿ ಈ ಪೋಷಕಾಂಶಗಳನ್ನು ಹಿಡಿದಿರುವಂಥ ಸಾಮರ್ಥ್ಯ, ಮತ್ತು ಮಣ್ಣಿನಲ್ಲಿ ಇಂಗಾಲಾಂಶ, ಮಣ್ಣಿನಲ್ಲಿ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಏನಪ್ಪ ಅಂತಂದ್ರೆ ನಾವು ಮಣ್ಣಿನ ಜೈವಿಕ ಗುಣಧರ್ಮ ಅಂತೇವೆ. ನಾವು ಭೂಮಿಯಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕಿದಾಗ, ಸಾವಯವ ಗೊಬ್ಬರವನ್ನು ಹಾಕಿದಾಗ ಅವು ಕಳೀಲಿಕ್ಕೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಸರಿಯಾಗಿ ಇರಬೇಕಾಗ್ತದೆ. ಆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಸರಿಯಾಗಿ ನಡಿಬೇಕಪ್ಪ ಅಂತಂದ್ರೆ ನಾವು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಹಾಕಿದರೆ ಮಾತ್ರ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಭೂಮಿಯಲ್ಲಿ ಸರಿಯಾಗಿ ನಡೀತಾ ಇರ್ತದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಭೂಮಿಯ ಈ 3-4 ಗುಣಧರ್ಮಗಳು, ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಪೌಷ್ಟಿಕಾಂಶಗಳ ಲಭ್ಯತೆ ಮತ್ತು ಜೈವಿಕ ಗುಣಧರ್ಮಗಳ ಬಗ್ಗೆ ನಾವು ಸರಿಯಾಗಿ ಲಕ್ಷ್ಯ ವಹಿಸಬೇಕಾಗ್ತದೆ. ತಿಪ್ಪೆ ಗೊಬ್ಬರವನ್ನು ಪ್ರತಿ ಹೆಕ್ಟರ್ಗೆ ಕನಿಷ್ಠವಾಗಿ 5 ಟನ್ನಷ್ಟು ನಾವು ಯಾವುದೇ ಬೆಳೆಗೆ ಶಿಫಾರಸು ಮಾಡಿರ್ತೇವೆ, ಅದನ್ನು ಹಾಕಬೇಕು. ಅದು ಇಲ್ಲಪ್ಪ ಅಂತಂದರೆ ಕೃಷಿ ತ್ಯಾಜ್ಯ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈಗ ಗೋವಿನ ಜೋಳದ ದಂಟಾಗಲಿ, ಹತ್ತಿ ಕಟ್ಟಿಗೆ ಆಗಲಿ, ತೊಗರಿ ಕಟ್ಟಿಗೆ ಆಗಲಿ, ಸೂರ್ಯಪಾನ್ ಕಟ್ಟಿಗೆ ಆಗಲಿ, ನಾವು ಕಾಳ ತಕ್ಕೊಂಡು ಏನು ಉಳಿದಿರ್ತೈತಲ್ಲ ಆ ತ್ಯಾಜ್ಯ ವಸ್ತುವನ್ನ ಮರುಪೂರ್ಣ ಮಾಡ್ಬೇಕು, ಭೂಮಿಗೆ ಸೇರಿಸ್ಬೇಕು. ಈಗ ರೋಟಾವೇಟರ್ ಅದಾವ್ರಿ, ರೋಟಾವೇಟರ್ ಅವನ ಭೂಮಿಯಲ್ಲಿ ಅವನ ಕಳಿಲಿಕ್ಕೂ ಕೂಡ ನಮ್ಮಲ್ಲಿ ಅಣುಜೀವಿ ಗೊಬ್ಬರ ಅದಾವ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಭೂಮಿಯಲ್ಲಿ ಹಸಿ ಇತ್ತಪ್ಪ ಅಂತಂದ್ರೆ, ನೀರಿತ್ತಪ್ಪ ಅಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುವನ್ನ ಭೂಮಿಯಲ್ಲಿ ಸೇರಿಸಿ ಸ್ವಲ್ಪ ನೀರು ಹಾಯಿಸಿ ಈ ಅಣುಜೀವಿ ಗೊಬ್ಬರವನ್ನ ಸ್ಪ್ರೇ ಮಾಡಿಬಿಟ್ರೆ ಅವು ಕಳ್ಕೊಂತ ಹೋಗ್ತದೆ, ಅಲ್ಲಿ ಭೂಮಿಯ ಫಲವತ್ತತೆ

0: ಜಾಸ್ತಿ ಆಗ್ತಾ ಹೋಗ್ತದೆ. ಇದರ ಜೊತೆಗೆ ನಾವು ಭೂಮಿಯಲ್ಲಿ ಮುಂಗಾರು ಹಂಗಾಮದಲ್ಲಿ ಹಸಿರೆಲೆ ಗೊಬ್ಬರ ಅಂತ ಇರ್ತಾವ. ಹಸಿರೆಲೆ ಗೊಬ್ಬರವಾದ ಸಣಬು, ದಹಿಂಚ, ಇವು ಹಂಗಾಮಿನ ಮುಕ್ಕಟ್ಟ ಮಳೆ ಆದಾಗ ಇವನ್ನ ಭೂಮಿಯಲ್ಲಿ ಬಿತ್ತಿ ಹೂ ಆಡೋ ಹಂತದಲ್ಲಿ ಮುಗ್ಗು ಹೊಡೆದ್ರೆ ಭೂಮಿಯಲ್ಲಿ ಸಾವಯವ ಪದಾರ್ಥವನ್ನ ನಾವು ಹೆಚ್ಚಿಸಬಹುದು. ಅದಲ್ಲದೇ ಮಣ್ಣು ಪರೀಕ್ಷಾ ಆಧಾರಿತ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಕೊಡೋದ್ರಿಂದ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶು, ಗಂಧಕ ಮತ್ತು ಲಘು ಪೋಷಕಾಂಶಗಳು, ಕಬ್ಬಿಣ ಸತುವಿನ ಕೊರತೆ ಬಹಳ ಪ್ರದೇಶದಲ್ಲಿ ಕಡಿಮೆ ಇದೆ. ಸೊ ಇವನ್ನ ನಿವಾರಣೆ ಮಾಡಲಿಕ್ಕೆ ಕಬ್ಬಿಣದ ಸಲ್ಫೇಟು ಮತ್ತು ಸತುವಿನ ಸಲ್ಫೇಟನ್ನ ಭೂಮಿಗೆ ಸೇರಿಸಿದರೆ ಅವು ಭೂಮಿಯ ಬೆಳೆಯನ್ನ ಹೆಚ್ಚಿಗೆ ಇಳುವರಿ ಕೊಡಲಿಕ್ಕೂ ಅನುಕೂಲ ಆಗ್ತದೆ. ಹೀಗೆ ಸಮಗ್ರವಾಗಿ ನಾವು ಎಲ್ಲ ಪೋಷಕಾಂಶಗಳನ್ನ ಮಣ್ಣು ಪರೀಕ್ಷೆ ಆಧಾರಿತ ಭೂಮಿಗೆ ಹಾಕಿದರೆ ಭೂಮಿಯ ಫಲವತ್ತತೆಯನ್ನ ನಾವು ಕಾಯ್ಕೊಂಡು ಹೋಗಬಹುದು. ಆ ಒಂದು ಬೆಳೆ ಅದೇನು ಪ್ರತಿ ವರ್ಷ ನಾವು ಇಳುವರಿ ತೆಗೆದಾಗ ಎಷ್ಟು ಪ್ರಮಾಣದಲ್ಲಿ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಳ್ತದೆ, ಮರಳಿ ಅಷ್ಟು ಪೋಷಕಾಂಶಗಳನ್ನ ನಾವು ಭೂಮಿಗೆ ಯಾವ್ದಾದ್ರು ಒಂದು ರೂಪದಲ್ಲಿ, ನಾವು ರಾಸಾಯನಿಕನ ಹಾಕ್ರಿ ಅಂತ ಹೇಳೋದಿಲ್ಲ, ರಾಸಾಯನಿಕಗಳನ್ನು ಹಾಕ್ಬಹುದು, ಸಾವಯವ ವಸ್ತುಗಳನ್ನು ಹಾಕ್ಬಹುದು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕ್ಬಹುದು, ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಬಹುದು. ಆಮೇಲೆ ಮುಖ್ಯವಾಗಿ ಅಣುಜೀವಿಗಳಿದಾವ, ಅಣುಜೀವಿ ಗೊಬ್ಬರಗಳನ್ನ ಬೀಜಕ್ಕೆ ಲೇಪನೆ ಮಾಡೋದು. ದ್ವಿದಳ ಧಾನ್ಯಕ್ಕೆ ರೈಜೋಬಿಯಂ ಅಂತೀವಿ, ಏಕದಳ ಧಾನ್ಯಕ್ಕೆ ಅಜಿಟೋಬ್ಯಾಕ್ಟರ್ ಅಜೋಸ್ಪಿರಿಲಮ್. ಹೀಗೆ ಅಣುಜೀವಿ ಗೊಬ್ಬರಗಳನ್ನು ಸೇರಿಸಿದರೆ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ಫಲವತ್ತತೆಯನ್ನು ನಾವು ಕಾಯ್ಕೊಂಡು ಹೋಗಲಿಕ್ಕೆ ಅನುಕೂಲ.
1: ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಚೋಮನಹಳ್ಳಿಯ ವಿಜಿ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ವಿಷ್ಣು ದರ್ಶನ.

ಅಯೋಧ್ಯೆಯ ನರೇಶನಾದ ನಾನು ರುಕ್ಮಾಂಗದ ಅಭಿಧಾನದಿಂದ ಸಾಮ್ರಾಜ್ಯವನ್ನು ಪಾಲಿಸುತ್ತಾ ಬಂದಿರುತ್ತೇನೆ. ಗುರುಗಳಾದ ನಾರದರ ಉಪದೇಶದಂತೆ ಮೋಕ್ಷದಾಯಕವಾದ ಏಕಾದಶಿಯ ವೃತಾನುಷ್ಠಾನವನ್ನು ಸ್ವತಃ ನಾನು ಹಾಗೂ ನನ್ನ ಪ್ರಜೆಗಳು ಪಾಲಿಸಿಕೊಂಡು ಬಂದಿರುತ್ತೇವೆ. ಇವತ್ತು ಕಾರ್ತೀಕ ಶುದ್ಧ ಏಕಾದಶಿಯ ದಿವಸ. ವಿಶೇಷವಾಗಿ ದಿಗ್ವಿಜಯಕ್ಕೆ ಹೋಗಿದ್ದ ನನ್ನ ಮಗ ಧರ್ಮಾಂಗದನು ವಿಜಯಶಾಲಿಯಾಗಿ ಬಂದ ದಿವಸ. ಹರಿದರ್ಶನವನ್ನು ಪಡೆದ ಮಗನಿಂದ ಪ್ರೇರಿತನಾದ ನಾನು ಹೆಚ್ಚಿನ ಶ್ರದ್ಧೆಯಿಂದ ಇಂದಿನ ವೃತಾಚರಣೆ ಪ್ರಾರಂಭ ಮಾಡಿರುತ್ತೇನೆ. ಪೂಜೆಯನ್ನು ಯಥಾಸಾಂಗವಾಗಿ ಮುಗಿಸಿ ಶ್ರೀಹರಿಯ ದರ್ಶನಾಸಕ್ತನಾಗಿರುವ ಸಮಯ. ದೇಹ ದೇವಾಲಯದಲ್ಲಿ ಆತ್ಮಸ್ವರೂಪಿ ಭಗವಂತನಿಗೆ ಮಾನಸಿಕ ಪೂಜೆಯನ್ನು ಸಮರ್ಪಿಸಿ ನಾಮ ಸಂಕೀರ್ತನೆಯಲ್ಲಿ ನಿರತನಾಗುತ್ತೇನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಚ್ಯುತ, ಶ್ರೀಹರಿ, ಅನಂತ, ಕೇಶವ ಈ ರೀತಿಯಾಗಿ ಅವನನ್ನು ಕೊಂಡಾಡುತ್ತಾ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳುತ್ತೇನೆ.

0: ಆ ದಿವಸದ ನನ್ನ ಮೋಹಕವಾದಂತಹ ರೂಪ ಮಲಯಾತ್ರಿಯಲ್ಲಿ ಮನುಷ್ಯನನ್ನು ಆಕರ್ಷಿಸುವುದಕ್ಕೆ ಸಾಕಾಗಿತ್ತು. ಆದರೆ ಇವನನ್ನು ಪರೀಕ್ಷಿಸುವುದಕ್ಕೆ ಇದು ಇನ್ನಷ್ಟು ದ್ವಿಗುಣಗೊಳ್ಳಬೇಕಾದ ಕಾರಣ ಈ ಹೊತ್ತು ಅನೇಕ ಆಭರಣವನ್ನು ಧರಿಸಿದ್ದೇನೆ, ಪೀತಾಂಬರವನ್ನು ನೆರೆಹಿಡಿದು ಹುಟ್ಟಿದ್ದೇನೆ, ನನ್ನ ಮುಂಗುರುಳನ್ನು ನಾನು ತಿದ್ದಿಕೊಂಡಿದ್ದೇನೆ. ಕಠಿಣ ಮನಸ್ಕನಾದಂತಹ ನನ್ನ ಪತಿದೇವರನ್ನು ಈ ಹೊತ್ತು ವ್ರತ ಪರೀಕ್ಷೆಗಾಗಿ ಇದೇ ಸಮಯ ಇದು ಸರಿಯಾದ ಕಾಲ ಅಂತ ಭಾವಿಸಿ ನನ್ನ ಕಾರ್ಯದಲ್ಲಿ ವಿಜಯವನ್ನು ಸಾಧಿಸುವುದಕ್ಕಾಗಿ ಹರಿವಾಣದಲ್ಲಿ ಪರಿಮಳ ದ್ರವ್ಯವನ್ನು ಹಿಡಿದು ಪತಿಗ್ರಹದಲ್ಲಿ ಪೂಜಾ ಮಂದಿರಕ್ಕಾಗಿ ಬರುತ್ತಿದ್ದೇನೆ. ಛೇ, ಎಂತಹ ಸ್ಥಿತಿಯಲ್ಲಿ ಇವರಿದ್ದಾರೆ! ವ್ರತನಿಷ್ಠರಾಗಿ ಯತಿಗಳಂತೆ ಕಂಗೊಳಿಸುತ್ತಾ ಇರುವ ಇವರನ್ನು ನಾನು ನನ್ನೆಡೆಗೆ ಆಕರ್ಷಿಸುತ್ತಾ ಇರುವುದಕ್ಕೆ ಬೇಕಾಗಿ ಅವರನ್ನೇ ನುಡಿಸುತ್ತೇನೆ. ಸ್ವಾಮಿ ಪತಿವರ,
1: ಮೋಹಿನಿ ಬಾ ಕುಳಿತುಕೋ.
0: ಹಾಗೆ ನಿಮ್ಮ ಸಮೀಪದಲ್ಲಿ ಕುಳಿತು ಸಹಕರಿಸುವುದಕ್ಕಾಗಿಯೇ ನಾನು ಬಂದವಳಲ್ಲ ಸ್ವಾಮಿ. ಏನಿದು ನಿಮ್ಮ ಈ ಸ್ಥಿತಿ ಶರೀರಕ್ಕೆ ಉಂಟಾಗಿರುವುದು? ಆ ಶರೀರವೇನೋ ಸುಪುಷ್ಟವಾಗಿ ಇರುವಂತಹ ಕಾಯಗಳಿಂದ ಕಂಗೊಳಿಸಿ ನಮ್ಮಂಥವರನ್ನು ಆಕರ್ಷಿಸಿ ಸುಖವನ್ನು ನೀಡಬೇಕಾದದ್ದನ್ನು ಹೀಗೆ ನೀವು ಬಳಲಿಸುತ್ತಾ ಇದ್ದೀರಲ್ಲ ಸ್ವಾಮಿ, ನನ್ನ ಸ್ಥಿತಿ ಏನಾಗಿದೆ ಬಲ್ಲಿರಾ?

ರಮಣ, ಈ ಪರಿಸರದಲ್ಲೇ ಮಾರುತನು ಮಂದಗತಿಯಲ್ಲಿ ಬೀಸುತ್ತಿದ್ದರೂ ಸಹ ನನಗೆ ಯಾಕೋ ಅದು ಬಿರುಗಾಳಿಯಾಗಿ ಪರಿಣಮಿಸುತ್ತಾ ಇದೆ. ಇದು ನನ್ನ ಮೈಮೇಲಿನ ಎಲ್ಲ ಬಟ್ಟೆಗಳನ್ನು ತಾನು ಕಿತ್ತೆಸೆಯುತ್ತಿದ್ದಾನೋ ಎನ್ನುವ ಹಾಗೆ ಪರಿಣಾಮವನ್ನು ಬೀರಿದ್ದಾನೆ. ಸ್ವಾಮಿ, ಇವೆಲ್ಲವೂ ನನ್ನ ಮೈಮೇಲೆ ಭದ್ರವಾಗಿ ಇರಬೇಕು ಎಂತಾದರೆ ನಿಮ್ಮ ಗಾಢವಾದಂತಹ ಆಲಿಂಗನ, ನಿಮ್ಮ ಈ ದಾರ್ಢ್ಯವಾದಂತಹ ಶರೀರವನ್ನು ಒಪ್ಪಿಕೊಂಡು ಇದ್ದರೆ ಮಾತ್ರ ನನ್ನ ಮನಸ್ಸು ತಣಿಯುತ್ತದೆ, ಈ ಶರೀರ ದಣಿಯುತ್ತದೆ ಸ್ವಾಮಿ. ಆದ್ದರಿಂದ ಯಾಕೋ ಆ ಮನ

0: ಯಾವತ್ತೂ ನನ್ನ ವ್ರತಾನುಷ್ಠಾನದಲ್ಲಿ ಅನುಕೂಲಳಾಗಿ ನಡೆದುಕೊಳ್ಳುತ್ತ, ಕಾಲಕಾಲಕ್ಕೆ ಪೂಜೆಗೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಒದಗಿಸುತ್ತಾ ಸಹಕರಿಸುವಂತಹ ಮೋಹಿನಿ ಈ ದಿವಸ ಹೀಗೆ ಯಾಕೆ ಮಾತನಾಡುತ್ತಿದ್ದಾಳೆ ಎನ್ನುವುದೇ ನನ್ನ ಅರಿವಿಗೆ ಬರ್ತಾ ಇಲ್ಲ. ಏನೂ ಇರಲಿ, ಅವಳನ್ನೇ ಕರೆದು ಮಾತನಾಡಿಸಿ ಅವಳಿಗೆ ಧೈರ್ಯವನ್ನು ಹೇಳಬೇಕಾದದ್ದು ಈ ಸಮಯದಲ್ಲಿ ಕರ್ತವ್ಯ. ಮೋಹಿನಿ,
1: ರಮಣ,
0: ಇದು ಏಕಾದಶಿಯ ಪೂಜೆಯ ಸಮಯ.
1: ನಿಜ.
0: ಶ್ರೀಹರಿಯನ್ನೇ ಅನನ್ಯವಾಗಿ ಧ್ಯಾನಿಸುತ್ತಾ ನಾವು ಈ ಏಕಾದಶಿಯ ದಿವಸ ವ್ರತಾನುಷ್ಠಾನವನ್ನು ಮಾಡುತ್ತಾ ಬಂದಿರುತ್ತೇವೆ.
1: ಇಲ್ಲಿಯವರೆಗೆ ಅದನ್ನೇ ಅನುಸರಿಸಿದವಳು.
0: ದೇವವಧು ಆಗಿರುವಂತಹ ನಿನಗೆ ಭಗವಂತನನ್ನು ಆರಾಧಿಸುವ ಸಂದರ್ಭದಲ್ಲಿ ನಡೆದುಕೊಳ್ಳಬೇಕಾದದ್ದು ಹೇಗೆ ಏನು ಎನ್ನುವುದು ಗೊತ್ತಿರುವ ಸಂಗತಿ.
1: ಯಾಕೋ ಇವತ್ತು ಮನೆದೇವರೇ ನನ್ನನ್ನು ಆವರಿಸಿದ್ದಾರೆ.
0: ಮನಸ್ಸು ಚಂಚಲ, ಅದರಲ್ಲೂ ಸ್ತ್ರೀಯರಾಗಿರುವಂತಹ ನಿಮ್ಮ ಮನಸ್ಸು ಇನ್ನೂ ಅಧಿಕವಾಗಿರುವಂತಹ ಚಂಚಲತೆಯಿಂದ ಕೂಡಿರುತ್ತದೆ ಎನ್ನುವುದು ನನಗೂ ಗೊತ್ತು.
1: ಏನು ಮಾಡೋಣ ಹೇಳಿ.
0: ಮೋಹಿನಿ, ಅದಕ್ಕೆ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳಬೇಕು.
1: ಹೇಗೋ?
0: ಭಗವಂತನನ್ನು ಕಾಣುವಲ್ಲಿ ಏಕಮನಸ್ಕನಾಗಿ ನಾಮಸ್ಮರಣೆಯನ್ನು ಮಾಡುತ್ತಾ ತದೇಕವಾಗಿ ಭಗವಂತನನ್ನೇ ಧ್ಯಾನಿಸುತ್ತಾ ಕುಳಿತುಕೊಂಡರೆ ಮನಸ್ಸಿಗೂ ಧೈರ್ಯ ಬರ್ತದೆ. ಆ ಮನಃಪೂರ್ವಕವಾಗಿ ಮನಸ್ಸಿನಲ್ಲಾಗಿರುವಂಥ ಅಲ್ಲೋಲ ಕಲ್ಲೋಲಗಳು ಸಾಂತ್ವನಗೊಳ್ಳುತ್ತವೆ. ಹಾಗಾಗಿ ಬಾಯಿಲಿ ಪದ್ಮಾಸನವನ್ನು ಹಾಕಿ ಕುಳಿತುಕೋ. ಮನಸ್ಸಿನಲ್ಲಿ ಶ್ರೀಹರಿಯನ್ನೇ ಧ್ಯಾನಿಸುತ್ತಾ ನಿನ್ನ ತನುವಿಗೂ ಮನುವಿಗೂ ಮನಕ್ಕೂ ಸ್ಥೈರ್ಯವನ್ನು ಕೊಡುವ ಒಂದು ಆ ಕಾಯಕವನ್ನು ನೀನು ನಡೆಸು. ನನ್ನ ವ್ರತಕ್ಕೆ ಅನುಕೂಲವಾಗಿ ವರ್ತಿಸು.
1: ದೇವರೇ, ನನ್ನ ಸ್ಥಿತಿ ಏನಾಗಿದೆ ಗೊತ್ತಾ?

0: ಮನೋಹರ
1: ತರುಣಿ,
0: ಇಷ್ಟು ಹೊತ್ತಿನವರೆಗೂ ನೀವು ಹೇಳಿದಂತೆ ನಾನು ಸಾಧಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಇವತ್ತು ಇಲ್ಲಿಯ ವಾತಾವರಣವೇ ಈ ರೀತಿಯಾಗಿ ನನ್ನನ್ನು ಮಾಡಿಸಿದೆಯೇನೋ ಎನ್ನುವ ಹಾಗೆ ನನ್ನ ಮನಸ್ಸು ನನ್ನ ಇಷ್ಟ ದೈವವನ್ನೇ ಬಯಸುತ್ತಾ ಇದೆ. ಕಣ್ಣಿಗೆ ಕಂಗೊಳಿಸುತ್ತಿರುವಂತಹ ಈ ಸುಂದರ ಕಾಯವನ್ನು ನೋಡುತ್ತಾ ಸಮೀಪದಲ್ಲಿಯೇ ಇದ್ದು ಕಾಲ ಕಳೆಯುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ಇದೋ ನಾನು ತಂದಿರುವಂತಹ ಈ ಪರಿಮಳ ದ್ರವ್ಯದಿಂದ ಗಂಧವನ್ನು ನೀವು ಪೂಸಿದಂತೆ ನಿಮ್ಮ ಮೈಗೆ ಪರಿಮಳ ದ್ರವ್ಯವನ್ನು ಪೂಸಬೇಕು. ಸ್ವಾಮಿ, ಇದು ಸಿದ್ಧವಾದಂತಹ ಈ ತಾಂಬೂಲವನ್ನು ನಿಮಗೆ ನೀಡುವ ಮೂಲಕವಾಗಿ ನಿಮ್ಮ ಬಾಯಲ್ಲಿ ಚರವಣವಾದ ತಾಂಬೂಲವನ್ನು ನಾನು ನನ್ನ ಬಾಯಿಂದ ಸ್ವೀಕರಿಸಬೇಕು. ಸ್ವಾಮಿ, ಸುಪುಷ್ಟವಾದಂತಹ ಶರೀರವನ್ನು ಅಪ್ಪಿ ಆಲಿಂಗಿಸುವ ಮೂಲಕವಾಗಿ ಬಿಸಿಯಾದ ನನ್ನ ಶರೀರವನ್ನು ತಂಪಾಗಿಸಿಕೊಳ್ಳಬೇಕು. ರಮಣ, ಛೇ, ಹೀಗೆ ನೀವು ಕುಳಿತು ಕಾಯವನ್ನು ದಂಡಿಸುವುದು ಸೂಕ್ತವಲ್ಲ. ಹೇಳಿ, ಈ ಪೂಜಾಗ್ರಹವನ್ನು ಬಿಟ್ಟು ಅದು ಆ ನಮ್ಮ ಮಂದಿರಕ್ಕಾಗಿ ತೆರಳಿ ನನ್ನ ಇಷ್ಟ ದೈವವನ್ನು ನನ್ನ ಮನೋಹರನನ್ನು ಸಂಪ್ರೀತ ಪಡಿಸುತ್ತಾ ಸ್ವಾಮಿ ನನ್ನ ಮನಸ್ಸು ಸ್ಥಿರವಾಗಿಸುವುದಕ್ಕೆ ಸಹಕರಿಸಿ ಮನ್ಮಥ ಬಾಧೆಯನ್ನು ನಿವಾರಿಸಿ ಸ್ವಾಮಿ.
1: ಹುಚ್ಚಿ, ದುರ್ಭಾಷೆಯನ್ನು ಆಡುವ ಕಾಲ ಇದಲ್ಲ ಅಂತ ಹೇಳಿದ್ರು.

0: ಮೋಹಿನಿ
1: ಭೂಪತಿ,
0: ಸತ್ತ ಚಿತ್ತ ಆನಂದ ಸ್ವರೂಪಿಯಾಗಿರುವಂತಹ ಸಚ್ಚಿದಾನಂದ ಮೂರ್ತಿಯನ್ನು ಧ್ಯಾನ ಮಾಡುವಂತಹ ಈ ಕಾಲದಲ್ಲಿ ನೀನಿಂತಹ ಮಾತನಾಡುವುದು ಯೋಗ್ಯ ಅಲ್ಲ.
1: ಅಂದರೆ
0: ಇಲ್ಲಿ ಕಾಮ ಪೂಜೆಯನ್ನು ಮಾಡೋದಕ್ಕೆ ನಾವು ಹೊರಟಿರೋದಲ್ಲ, ಕಾಮಜನಕನ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಮನಸ್ಸಿನ ಆಸೆಯನ್ನೇ ಉತ್ಪನ್ನ ಮಾಡುವಂತಹ ಆ ನಿರಂತರನಾಗಿರುವಂತಹ ಭಗವಂತನ ಅರ್ಚನೆಯೇ ಈ ಕಾಲದಲ್ಲಿ. ಕಾಮಜನಕವಾಗಿರುವಂತಹ ದುರ್ಭಾಷೆಯ ಮಾತುಗಳನ್ನಾಡುವುದು ಯೋಗ್ಯವೂ ಅಲ್ಲ,
1: ಆ
0: ಕುರಿತು ಚಿಂತನೆಯನ್ನು ಮಾಡುವುದು ಸರಿಯೂ ಅಲ್ಲ.
1: ಸ್ವಾಮಿ
0: ಮೋಹಿನಿ, ಇವತ್ತು ಹೇಗಿದೆಯೋ ಹಾಗೆ ನಾಳೆ ಎನ್ನುವುದು ಇದ್ದೇ ಇದೆ. ಅದಕ್ಕೆ ನಿನಗೆ ಅವಕಾಶ ಎನ್ನುವುದು ನಾಳೆ ಇರೋದ್ರಿಂದ ಈ ದಿವಸ ಈ ಕ್ಷಣ ಹೀಗೆ ನಡೀಬೇಕು ಎನ್ನುವ ನಿರ್ಬಂಧಕ್ಕೆ ನೀನು ನನ್ನನ್ನು ತಳ್ಳಕೂಡದು, ಶ್ರೀಹರಿಯ ಧ್ಯಾನಾಸಕ್ತಳಾಗು.
1: ಸ್ವಾಮಿ, ಹಲವು ಪರಿಯಿಂದ ನಿಮ್ಮಲ್ಲಿ ಆಡಿಕೊಂಡೆ, ಆದರೂ ನನ್ನ ಮನಸ್ಸನ್ನು ಸಂತೃಪ್ತ ಪಡಿಸಿ ಅಂತ ಕೇಳಿದರು. ಈ ಭಾಷೆ ಅನ್ನುವುದಾಗಿ ಹೇಳಿದರಲ್ಲ ಸ್ವಾಮಿ, ಆ ಹೊತ್ತು ಮಲಯಾತ್ರೆಯಲ್ಲಿಯೇ ನೀವು ಹೇಳಿದ್ದೀರಿ. ಒಂದು ಕ್ಷಣದ ಸುಖವನ್ನು ನನ್ನ ಜೊತೆ ಹಂಚಿಕೊಳ್ಳುವುದಕ್ಕೆ ವಿಫಲವಾದರೆ ನಾವು ಮನುಷ್ಯರು ಭಾಷೆ ಕೊಟ್ಟವರು ಎನ್ನುವುದಾಗಿ ಇದೆಯಲ್ಲ ಸ್ವಾಮಿ
0: ಹೇಳಿದ್ದೆ,
1: ಅದನ್ನೇ ನಾನು ನೆನಪಿಸ

0: ಇವತ್ತು ಏನು ಮಾತಾಡ್ತಾ ಇದ್ದೀರಿ? ಆವತ್ತು ನೀವೇ ನನಗೆ ಆಡಿದಂತಹ ಮಾತು, ಕೊಟ್ಟ ಭಾಷೆ ಎನ್ನುವುದು ನೆನಪಿಲ್ಲದೆ ಹೋಯ್ತೆ. ನಿಮ್ಮಂತಹ ಮನುಜಲೋಕದವರ ಕುರಿತಾಗಿ ನಮ್ಮ ದೇವಲೋಕದಲ್ಲಿ ಎಷ್ಟು ಗೌರವ ಇದೆ, ಆಡಿದ ಮಾತನ್ನು ನಡೆಸುವವರು ಅಂತ. ಈ ಹೊತ್ತು ಕರೆದಾಗ ನನಗೆ ಸುಖವನ್ನು ಕೊಡುತ್ತೇನೆ ಅಂತ ಭಾಷೆ ಕೊಟ್ಟ ನೀವು ತಪ್ಪಿದರೆ ಅಲ್ಲಿ ಸುರರು ಕೈತಟ್ಟಿ ನಗಲಿಕ್ಕಿಲ್ಲವೇ ಸ್ವಾಮಿ?
1: ಮೋಹಿನಿ, ರಮಣಾಗ ಸುಖ ಕೊಡುತ್ತೇನೆ ಎನ್ನುವ ಭಾಷೆಗೆ ನಾನು ಬದ್ಧನೆ. ಆದರೆ ಕರ್ಕರೆಗೆಲ್ಲ ಸುಖ ಕೊಡಬೇಕು ಎನ್ನುವುದೇನು?
0: ನಾನಾಗಲ್ಲ, ಈಗ ಕರೆಯುತ್ತಿದ್ದೇನೆ, ಬನ್ನಿ ಹೇಳಿ ಸ್ವಾಮಿ.
1: ಇಲ್ಲಮ್ಮ, ಈಗ ಆಗೋದಿಲ್ಲ ಬಿಡು.
2: ಇದೇನಿದು? ನನ್ನ ಪತಿಯ ವ್ರತದಲ್ಲಿ ಮಧ್ಯಪ್ರವೇಶ ಮಾಡಿ ವ್ರತಭಂಗವನ್ನು ಮಾಡುವುದಕ್ಕೆ ತಂಗಿಯಾದಂತಹ ಮೋಹಿನಿ ಪ್ರಯತ್ನ ಪಡ್ತಾ ಇದ್ದಾಳಲ್ಲ, ಅವಳನ್ನು ತಡೆಯುವುದು ನನ್ನ ಆದ್ಯ ಕರ್ತವ್ಯ. ತಂಗಿ ಮೋಹಿನಿ,
0: ಯಾರೇ

0: ತಂಗಿ ಮೋಹಿನಿ.
1: ಅಕ್ಕ,
0: ನಮ್ಮ ಪತಿದೇವರು ಯಾವ ವ್ರತವನ್ನ ಕೈಗೊಳ್ಳುತ್ತಾರೋ ಆ ವ್ರತದಲ್ಲಿ ಸಹಕರಿಸಲೇಬೇಕಾದದ್ದು ಧರ್ಮ ಪತ್ನಿಯರಾದಂತಹ ನಮ್ಮ ಕರ್ತವ್ಯ ಇದು.
1: ನೀನು ಅದನ್ನೇ ಅನುಸರಿಸುತ್ತಾ ಬಂದಿದ್ದೀಯ.
0: ಸುಧತೀರ ಕಾರ್ಯವೂ ಹೌದು. ಹಾಗಾಗಿ ಇಂತಹ ಒಂದು ಸದ್ವ್ರತದಲ್ಲಿ ನಿಷ್ಠರಾಗಿರ್ತಕ್ಕಂತಹ ನಮ್ಮ ಪತಿದೇವರನ್ನ ಸಹಕರಿಸುವುದೇ ಬಿಟ್ಟು ಅವರ ವ್ರತಭಂಗವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀಯಲ್ಲ,
1: ಸ್ವಲ್ಪ ಹೇಳೆ, ಅವರಿಗೂ ಹೇಳೆ.
0: ಇದು ಅಕಾರ್ಯ, ಈ ಕೆಲಸವನ್ನು ಮಾಡಬಾರದು, ಇದು ಸುಧತಿಯರ ಲಕ್ಷಣವಲ್ಲ.
1: ಓಹೋ, ಇಲ್ಲಿ ಬಂದು ನೀನು ಅದನ್ನ ಉಪದೇಶ ಮಾಡಲಿಕ್ಕೆ ಹೊರಟಿಯೇನಾ?

0: ಉಪದೇಶದ ಮಾತೇ ನಿನ್ನದು, ನನ್ನ ಕೈ ಹಿಡಿದ ರಮಣನಿಗೆ ಒಂದು ಮಾತು ಹೇಳ್ತೀಯ ಅಂತ ಭಾವಿಸಿದರೆ ನಾನೇನು ಪತಿಕಾಲಕ್ಕೆ ಅನಾನುಕೂಲಳಾಗಿ ವರ್ತಿಸಿದೆ ಎಂಬುದಾಗಿ ಏನೇ?
1: ತಪ್ಪಲ್ಲ ಇದು.
0: ಏನು ತಪ್ಪಲ್ಲ? ಉಪದೇಶ ಕೇಳುವಾಗ ನಿನ್ನನ್ನು ಕೇಳ್ತೇನೆ. ಯಾರು ನಿನ್ನನ್ನು ಇಲ್ಲಿ ಕರೆದು ಕೇಳಿದ್ರೆ ನೀನು ಬೇಕಾದರೆ ಹೋಗು, ಅವರ ಜೊತೆಯಲ್ಲಿ ಮೂಗು ಹಿಡಿದು ಕುಳಿತುಕೋ. ನನಗುಪದೇಶ ಮಾಡಲಿಕ್ಕೆ ಬಂದುಬಿಟ್ಲು ಸ್ವಾಮಿ, ಇನ್ನು ನನಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ.
2: ಮೋಹಿನಿ
0: ರಮಣ
2: ತಾಳು.
0: ಯಾಕೆ?

0: ಜನ್ಮದಲ್ಲಿ ಬಂದಿರುವಂಥ ನನ್ನ ಮಡದಿ ಸಂಧ್ಯಾವಳಿಯೇ ಎಷ್ಟೊಂದು ತಿಳುವಳಿಕೆಯ ಮಾತನ್ನು ಹೇಳಿದಾಗಲೂ ನೀನು ದುಡುಕಿ ವರ್ತಿಸ್ತೀಯಾ ಅಂತಾದರೆ ತಾಳು ತಾಳು ಅಂತಲೇ ಹೇಳಬೇಕಾಗ್ತದೆ.
1: ಯಾಕೆ ತಾಳಬೇಕು
0: ಮೋಹಿನಿ?
1: ರಮಣ,
0: ಈ ಪ್ರಪಂಚದಲ್ಲಿ ಮದನನೊಟ್ಟುಳಿಗೆ ಒಟ್ಟಾಗಲಿಕ್ಕೆ ಪ್ರಾಣಿಗಳು ಸಹಿತ ಕಾಲಕಾಲಕ್ಕೆ ಇದ್ದಾವೆ. ಮಾಡಬೇಡ, ದುಡುಕಬೇಡ.
1: ಸ್ವಾಮಿ, ನಿಮ್ಮ ಈ ರೀತಿಯಾದ ಈ ತಿಳುವಳಿಕೆ, ಈ ಸುಜ್ಞಾನ ನನಗೆ ಬೇಕಾದದ್ದೇ ಇಲ್ಲ. ಏನು ನನಗೆ ಸುಖವನ್ನು ಕೊಡುವುದಕ್ಕೆ ಹಿಂಜರಿತೀರಾ? ಬಿಟ್ಟು ಬಿಡಿ ಈ ಮಾತನ್ನು.

0: ಹೊತ್ತು ಕೈ ಎತ್ತಿ ನೀವು ಆಡ್ತಾ ಇದ್ದೀರಲ್ಲ, ನನ್ನ ಜೊತೆ ಸುಖಿಸುವುದಕ್ಕೆ ತನಗೆ ಅನಾನುಕೂಲವಾದಲ್ಲಿ ಇಲ್ಲ ಈ ಖಡ್ಗವನ್ನ ಜಳಪಿಸಿ ಅಂತ ಹೇಳಿದ್ದೀರಿ. ನನಗೆ ಹಡೆದ ಪಡೆದ ಒಬ್ಬನೇ ಮಗನಿದ್ದಾನೆ, ಅವನ ತಲೆಯನ್ನು ಬೇಕಾದರೂ ಕತ್ತರಿಸಿ ಕೊಡ್ತೇನೆ, ಅದು ನನ್ನ ಮಾತು ಅಂತ ಹೇಳಿದ್ದೀರಲ್ಲ, ಈಗ ಹೇಳಿ ಸುಖ ಕೊಡ್ತೀರಾ ಇಲ್ಲ ಅವನ ತಲೆ ಕಡಿದು ಕೊಡ್ತೀರಾ?
1: ಶಿವ ಶಿವ, ಏನು ಮಾಡಲಿ ಏನು ಮಾಡಲಿ ನಾನು? ಏನಿದೆ,
2: ಇದುವರೆಗೆ ಯಕ್ಷಗಾನ ವಿಷ್ಣು ದರ್ಶನ ಪ್ರಸ್ತುತವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಹೆಗಡೆ ಹಾಗೂ ಸಂಗಡಿಗರು. ಆಕಾಶವಾಣಿ ಧಾರವಾಡ. ಇದೀಗ ಕೆರೆಗುಡಿ ರಂಗಾಪುರ ಶ್ರೀಮಠದ ಕಾರ್ಯಚಟುವಟಿಕೆಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ,

0: ಪುಸ್ತಕ ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವು ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಚಿತ್ರದುರ್ಗ ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ. ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೋರು

0: ಏಳು ಎರಡು ಆರು ಎರಡು ಎರಡು ಮೂರು ಒಂಬತ್ತು ಸೊನ್ನೆ, ಮತ್ತೊಂದು
1: ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಸೊನ್ನೆ ಮೂರು ಒಂಬತ್ತು ಐದು.
2: ಹಾಗೂ ಗೆಳೆಯ, ಹಾಗೂ ನೀನು ಭರವಸೆಯ ಪ್ರವಾದಿ.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಆಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ದತೆಗಳ ಕುರಿತು

0: ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಅಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ದಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ದಿಪಡಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿಐ ಕ್ಲಸ್ಟರ್ಗಾಗಿ ಆರ್ಸೆಲೆಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿದ ಐಟಿಐ ಯೋಜನೆ ಪಿಎಂ ಸೇತು ಅಡಿಯಲ್ಲಿ ಅನುಮೋದನೆ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯಾನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕ ಹೊಬಾರಾ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ದ 16-21, 21-17, 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿಧ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981ರಲ್ಲಿ ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ದ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023ರ ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ಲಕ್ಷ ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019ರ ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60ಕ್ಕೂ ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026ರ ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು ಮಧ್ಯಾಹ್ನ 2:30ಕ್ಕೆ ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3 ಗಂಟೆಯ ಬದಲು ಸಂಜೆ 4 ಗಂಟೆಗೆ ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲ್ಲನ್ ಝೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆಯಲ್ಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು. ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ರಾಷ್ಟಪತಿ ಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ.

ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆಯ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಟಿ ಸುಶೀಲಮ್ಮ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದಂತಹ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನಾಂಕವಾಗಿದೆ. ಮತದಾನ ಪ್ರಕ್ರಿಯೆ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿ 175ನೇ ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 2,27,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿಯನ್ನು ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲವು ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮವು ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆ

0: ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವೇಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆಯು ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟೀಯ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ.
1: ಅನೇಕರು ನಮ್ಮ ಕ್ಯಾಂಪಸ್ಗೆ ವಿಸಿಟ್ ಮಾಡಿ ವಿಡಿಯೋನ ಸಿಲೆಬಸ್ ಇಟ್ ಈಸ್ ಈಕ್ವಲ್ ಟು ಎನಿ ಐಐಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಸ್ಕಿಲ್ ಲ್ಯಾಬ್ ಅನ್ನ ನೋಡಿ ಅನೇಕರು ಇವತ್ತು ಯುಎಸ್ಸಿ ಇಂದ ಮೊನ್ನೆ ಬಂದಿದ್ರು, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ಮಕ್ಕಳಿಗೆ ಇಲ್ತಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಡೈರೆಕ್ಟರ್ ಬಂದಿದ್ರು ತ್ರಿಪಾಠಿ ಅವರು. ನಿಮ್ಮಲ್ಲಿ ನಾವು ಎಂಒಯು ಮಾಡಿಕೊಂಡು ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ 25 ಕೋಟಿಯನ್ನು ಕೊಟ್ಟು 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇಂತ ಅನೇಕ ಬದಲಾವಣೆಗಳು ಬದಲಾಗಿಸಿರುವ ತಾಂತ್ರಿಕತೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನೇ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ನಾವು ಇಂತ ಅನೇಕ ಕಾರ್ಯಕ್ರಮಗಳನ್ನ ಹಾಕೊತೀವಿ. ನಾವು ಮಾಡುತ್ತಿರುವ ಕಾರ್ಯಕ್ರಮವು ಪ್ರತಿಯೊಂದು ಹೊಸದು. ನಾವೇನು ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ, ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್, ಇಡೀ ದೇಶದಲ್ಲಿ ಈ ವಿಶ್ವವಿದ್ಯಾಲಯ ಮೊದಲನೇ ವಿಶ್ವವಿದ್ಯಾಲಯ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟು 83,000 ಮಕ್ಕಳಿಗೆ ನಾವು ಮನೆಯಲ್ಲಿ ಕೂತು ಅವರಿಗೆ ಯಾವ ಇಂಡಸ್ಟ್ರಿ ಬೇಕು ಅಂತ ಇಂಡಸ್ಟ್ರಿಯನ್ನು ಚೂಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡುವಂತಹ ಅವಕಾಶವನ್ನು ಕೊಟ್ಟಿದ್ದೀವಿ. ಮತ್ತೆ ಈಗ ಇನ್ನು ಮುಂದೆ ಆ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಈಗಾಗಲೇ ಮೊನ್ನೆ ಗೂಗಲ್ ಹೋಗಿ ಬಂದಿದ್ದೀನಿ. ಗೂಗಲ್ ಈಸ್ ಗೋಯಿಂಗ್ ಟು ಮೇಕ್ MOU with the first university in the country where Google is going to sign an MOU. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ MOU ಮಾಡಿಕೊಂಡಿಲ್ಲ. ಅಂತ ಒಂದು ಗೂಗಲ್ ನಮ್ಮ ಜೊತೆ MOU ಮಾಡಿಕೊಂಡು 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ನಾವು ಮುಂದಿನ June 25 ನಂತರ ನಾನೊಂದು ಅವರ ಜೊತೆ ಒಂದು ಸಮಿಟ್ಗೆ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸಮಿಟ್ಗೆ. ಅಲ್ಲಿಂದ ಬಂದ ನಂತರ ಅವರು ನಮ್ಮ ಜೊತೆ MOU ಸೈನ್ ಮಾಡ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಬರೀ UBTTT ಮಕ್ಕಳಲ್ಲ, ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವ ಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನವು ಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಯುವ ಎಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಎಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ತಿಳಿಸಿದ್ದಾರೆ.
2: ದಿ ನೇಷನ್ ಹ್ಯಾಸ್ ಪ್ಲೇಸ್ಡ್ ಸ್ಟ್ರಾಂಗ್ ಎಂಫಸೈಸ್ ಆನ್ ಇನಿಷಿಯೇಟಿವ್ಸ್ ಸಚ್ ಆಸ್ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಅಂಡ್ ಟುಡೇ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಲ್ಸೋ ದಿ ಗ್ರೀನ್ ಎನರ್ಜಿ ಅಂಡ್ ದಿಸ್ ಆತ್ಮ ನಿರ್ಭರ್ ಭಾರತ್ ಈಸ್ ಗೋಯಿಂಗ್ ಟು ಡಿಕ್ಟೇಟ್ ದ ಟೈಮ್ಸ್ ಫಾರ್ ದಿ ಎಂಟೈರ್ ವರ್ಲ್ಡ್ ಇನ್ ದಿ ಫ್ಯೂಚರ್. ದಟ್ ಮೀನ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಡಿಕ್ಟೇಟ್ ಟೈಮ್ಸ್ ನೆಗೆಟಿವ್ಲಿ, ಬಟ್ ವಿ ಆರ್ ಗೋಯಿಂಗ್ ಟು ಡಿಕ್ಟೇಟ್ ಟೈಮ್ಸ್ ಇನ್ ದ ಮೋಸ್ಟ್ ಪಾಸಿಟಿವ್ ವೇ. ಸೋ ದಿ ಎಂಟೈರ್ ಹ್ಯುಮ್ಯಾನಿಟಿ ವಿಲ್ ಬಿ ಬೆನಿಫಿಟೆಡ್ ಔಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ದಿ ನ್ಯಾಷನಲ್ ಮಿಷನ್ಸ್ ಆರ್ ಓಪನಿಂಗ್ ಆಪರ್ಚುನಿಟೀಸ್ ಫಾರ್ ಯಂಗ್ ಇಂಜಿನಿಯರ್ಸ್, researchers, innovators and the entrepreneurs. 21st century belongs to the nations that invest in knowledge, innovation, research and human capital. Engineering institutions have a crucial responsibility to nurture problem solvers, innovators, ethical leaders and nation builders. In line with the vision of Viksit Bharat 2047, I am happy to learn that the college has taken important initiatives in strengthening the research and innovation through the AICTE Idea Lab, Drone Technology Laboratory, advanced research, infrastructure and

0: ಇನ್ನೋವೇಷನ್ ಎಕೋಸಿಸ್ಟಮ್.
1: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದ್ದಾರೆ. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳು ಆಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ದಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
2: ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಹೊಸದಾಗಿ ಪ್ರಾರಂಭವಾಗುತ್ತಾ ಇರುವಂತಹ ಸಣ್ಣ ಪುಟ್ಟ ಉದ್ದಿಮೆದಾರರು ಏನಿರ್ತಾರೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಅವುಗಳಿಗೆ ಪ್ರೋತ್ಸಾಹ ನೀಡೋದು, ಜೊತೆಗೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಇವುಗಳಿಗೆ ಸಂಬಂಧಿಸಿದಂತೆ ಧನ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಒದಗಿಸೋದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಭಾರತ ಸರ್ಕಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಇದು ಇವತ್ತು ನಮ್ಮ ದೇಶದ ಪ್ರಿಯಾರಿಟೀಸ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಆದ್ಯತೆ ಯಾವುದಕ್ಕಿದೆ ನಮ್ಮ ದೇಶದಲ್ಲಿ ಆ ಆದ್ಯತೆಗೆ ಸಂಬಂಧಿಸಿದಂತೆ ಅದೇ ದಿಕ್ಕಿನಲ್ಲೇ ಇವು ಕೂಡ ಸಾಗುವಂತೆ ಇದರಿಂದ ದೇಶ ಮತ್ತಷ್ಟು ಎತ್ತರಕ್ಕೆ ಇರುವಂತೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದಕ್ಕೆ ಪೂರಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮೇಲೇರುವಂತೆ ಮಾಡೋದ್ರಲ್ಲಿ ಸಹಕಾರಿಯಾಗಿದೆ, ಯಶಸ್ವಿಯಾಗಿದೆ ಅಂತ ಹೇಳ್ಬೋದು.
1: ಈ ನಡುವೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯದ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ. ಆಕಾಶವಾಣಿ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಉತ್ಕರ್ಷ್ ಕೆಎಸ್ ಅಂಕಣಕಾರರು. ಸಂವಾದವನ್ನು ನಡೆಸಿಕೊಡಲಿದ್ದಾರೆ ಡಾ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ ಐಐಎಚ್ಆರ್ ಬೆಂಗಳೂರು.
3: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ಈ ಎನ್ಡಿಎ ಸರ್ಕಾರದ ವತಿಯಿಂದ 10 ಹಲವು ಸಾಧನೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ನಡೆಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈಗ ನಾವು ಯಾಕೆ ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ವಿಜ್ಞಾನ ಮತ್ತು ಸಂಶೋಧನೆ ಜೊತೆಗೆ ಸಂಶೋಧನೆಯಿಂದ ಬಂದಂತಹ ನಾವೀನ್ಯತೆಯ ಕ್ರಮಗಳು, ಇವುಗಳು 10 ಹಲವು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಿಂದಾಗಿ, ಯೋಜನೆಗಳಿಂದಾಗಿ ಇಡೀ ತ್ವರಿತಗತಿಯಲ್ಲಿ ಸಮಾಜದ ಎಲ್ಲ ವರ್ಗದ ಜನರನ್ನು ತಲುಪಲಿಕ್ಕೆ ಅವಕಾಶ ಆಗಿದೆ. ಎಷ್ಟೋ ಅಂತಹ ಉದಾಹರಣೆಗಳು ನಮ್ಮ ಗ್ರಾಮೀಣ ಭಾರತ ಮಾತ್ರ ಅಲ್ಲದೆ ನಗರೀಕರಣ ಆಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಥವಾ ದೇಶದ ಅಭಿವೃದ್ಧಿ ಆಗಿರಬಹುದು, ಇಲ್ಲಿ ಸಾಧನೆಯನ್ನು ಮಾಡಿ ಇವತ್ತಿನ ದಿವಸ ನಾವು

0: ಯೋಚಿಸ್ತಾ ಇರತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಬರುವ 2047 ಇಸವಿಗೆ ವಿಕಸಿತ ಭಾರತ ಎನ್ನುವಂತಹ ಘೋಷದೊಂದಿಗೆ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಹಾಕಿಕೊಂಡಿರ್ತಕ್ಕಂತಹ ಎಲ್ಲ ಯೋಜನೆಗಳು ಪೂರಕವಾಗಿರುತ್ತೆ ಅಂತಕ್ಕಂಥದ್ದು ಯಾವುದೇ ನಿರ್ವಿವಾದದ ಮಾತು. ಅದರಿಂದ ಕಳೆದ 12 ಈ ಒಂದು ದೃಷ್ಟಿಯಿಂದ ವಿಜ್ಞಾನ ಮತ್ತೆ ಸಾಧನೆ ಸಂಶೋಧನೆಗಳು ಯಾವೆಲ್ಲ ಕ್ಷೇತ್ರದಲ್ಲಿ ತನ್ನ ಪ್ರಗತಿಯನ್ನು ಸಾಧಿಸಿವೆ ಅನ್ನೋದ್ರ ಬಗ್ಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವರು ನನ್ಮೆಯ ಕೆಎಸ್ ಉತ್ಕರ್ಷ್ ಅವರು. ಉತ್ಕರ್ಷ್ ಅವರು ಸಮರ್ಥ ಭಾರತ ಟ್ರಸ್ಟ್ನ ಸದಸ್ಯರು, ಜೊತೆಗೆ ನಮ್ಮ ABVP ರಾಷ್ಟ್ರೀಯ ಸಹ ಸಂಚಾಲಕರೂ ಆಗಿದ್ದಂತಹವರು. ಇದರ ಜೊತೆಗೆ ಮಾಜಿ ಸಹಕಾರ್ಯದರ್ಶಿಗಳು ರಾಜ್ಯ ಮಟ್ಟದಲ್ಲಿ ಇದೇ ABVP ಆಗಿದ್ದಂತಹವರು, ಲೇಖಕರು, ಅಂಕಣಕಾರರು, ಜೊತೆಗೆ 10 ಚರ್ಚೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಉತ್ಕರ್ಷ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಉತ್ಕರ್ಷ್ ಅವರೇ ನಮಸ್ಕಾರ.
1: ನಮಸ್ಕಾರ ಸರ್.
0: ಈಗ ಕಳೆದ 12 ಒಂದು ಸರ್ಕಾರದ ವಿಶೇಷ ಯೋಜನೆಗಳು ವಿಜ್ಞಾನಕ್ಕೆ ಸಂಬಂಧಪಡೋದಾಗಿ ಮಾತಾಡೋದಾದ್ರೆ ಈ ಯೋಜನೆಗಳು ಸಂಶೋಧನೆ ಯಾವೆಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಮನ ಹರಿಸಿ ಎಲ್ಲ ವರ್ಗದ ಜನರಿಗೆ ಕಟ್ಟಕಡೆಯ ವ್ಯಕ್ತಿಗೂ ಸಂಶೋಧನೆ ತಲುಪುವಾಗಿ ಮಾಡುವಾಗ ಯಾವ ಕ್ಷೇತ್ರಗಳಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ
1: ಸರ್? ನೋಡಿ, ಒಂದು ಕಳೆದ 12 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅನೇಕ ರೀತಿಯ ಯೋಜನೆಗಳನ್ನ ಅಂತ್ಯೋದಯ ಕಲ್ಪನೆ ಅನ್ನೋದು ನಮ್ಮೆಲ್ಲರೂ ಇದೆ. ಅಂದ್ರೆ ತಳಮಟ್ಟದಲ್ಲಿ ವಾಸ ಮಾಡತಕ್ಕಂತ, ಅಂದ್ರೆ ಗ್ರಾಮಗಳಲ್ಲಿ ವಾಸ ಮಾಡತಕ್ಕಂತ ಆ ಜನರಿಗೆ ನಮ್ಮ ಯೋಜನೆಗಳನ್ನ ತಲುಪಿಸಬೇಕೆನ್ನುವಂತ ದೂರದೃಷ್ಟಿಯ ಚಿಂತನೆಯನ್ನು ಇಟ್ಕೊಂಡು ಒಂದು ಸುಶಾಸನ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಸುಭದ್ರವಾದಂತ ಒಂದು ಆಡಳಿತ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಒಪ್ಕೊಳ್ತಕ್ಕಂತ ಮಾತು. ನೀವು ಯೋಜನೆಗಳ ಬಗ್ಗೆ ಮಾತಾಡ್ತಿದ್ರಿ ನೋಡಿ, ಇವತ್ತು ಡಿಜಿಟಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇವತ್ತು ಅನೇಕ ರೀತಿ ಯೋಜನೆಗಳು, ಇವತ್ತಿನ ಯಂಗ್ಸ್ಟರ್ಸ್ ನಾವೇನು ಜೆನ್ ಝೆಡ್ ಅಂತ ಹೇಳ್ತೀವಿ ಆ ಯುಗದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು, ಅದು ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು, ಇನ್ನೋವೇಷನ್ ಸೆಂಟರ್ಸ್ ಇರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಇಂಡಿಯನ್ AI ಮಿಷನ್ ಇರ್ಬೋದು, ಸೆಮಿಕಂಡಕ್ಟರ್ ಇಂಡಿಯಾ ಇರ್ಬೋದು, ಈ ರೀತಿ ಅನೇಕ ಹೊಸ ಯೋಜನೆಗಳಿದೆಲ್ಲ. ಇಂಥ ಯೋಜನೆಗಳನ್ನ ಉಪಯೋಗಿಸಿಕೊಂಡು ಇವತ್ತಿನ ಯುವ ಪೀಳಿಗೆಗೆ ಯಾವ ನಿಟ್ಟಿನಲ್ಲಿ ನಾನು ತಲುಪಬೇಕು, ಯಾವ ರೀತಿ ಒಂದು ಟೆಕ್ನಾಲಜಿ ಆಧಾರಿತವಾದಂತ ಭಾರತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕೆನ್ನುವಂತ ಸ್ಪಷ್ಟ ಚಿತ್ರಣದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ.
0: ಈ ನಿಟ್ಟಿನಲ್ಲಿ ಸಂಶೋಧನೆಗಳು 10 ದಶಕಗಳಿಂದ ಭಾರತದಲ್ಲೇ ಆಗಿಲ್ವೇ? ಉದಾಹರಣೆಗೆ ನಾವು ಹಸಿರು ಕ್ರಾಂತಿಯನ್ನ ಸಾಧನೆ ಮಾಡಿದ್ವಿ ಕೃಷಿನಲ್ಲಿ, ವೈಟ್ ರೆವಲ್ಯೂಷನ್, ಧವಳ ವಿಪ್ಲವ, ನೀಲ ಕ್ರಾಂತಿ ಇತ್ಯಾದಿಗಳು ಕೂಡ ಸಂಶೋಧನೆಗಳಿಂದಾಗಿ ನಾವು ಭಾರತ ಕಂಡಂತಹ ಪ್ರಗತಿ ಅಂತ ಹೇಳಬಹುದು. ಇಲ್ಲಿ ಕಳೆದ 12 ವಿಶೇಷವಾಗಿ ಈ ಒಂದು ವಿಜ್ಞಾನದ ವಿಶೇಷ ತಂತ್ರಜ್ಞಾನಗಳು ಏನಂತೀರಿ ಉತ್ಕರ್ಷ್ ಅವರೇ?
1: ನೋಡಿ, ವಿಜ್ಞಾನದ ವಿಚಾರಕ್ಕೆ ಬಂದಾಗ ಬಹುಶಃ ಕಳೆದ 12 ಚಂದ್ರಯಾನ ಮಿಷನ್ ನಮ್ಮ ಅತ್ಯಂತ ದೊಡ್ಡ ಸಾಧನೆ. ಅದು ಆದಿತ್ಯ L1 ಮಿಷನ್ ಇರ್ಬೋದು, ಈ ರೀತಿ ಅನೇಕ ಯೋಜನೆ, ಮತ್ತೆ ಇಸ್ರೋ ವಿಚಾರಕ್ಕೆ ಬಂದಾಗ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಇರ್ಬೋದು, ಮತ್ತೆ ಮಾಡ್ತಾ ಇರ್ತಕ್ಕಂಥ ಹೊಸ ಯೋಜನೆಗಳನ್ನ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ಸರ್ಕಾರ ನಡೆಸ್ತಾರೆ. ನೋಡಿ, ಒಂದು ಕಾಲಘಟ್ಟದಲ್ಲಿ ದೇಶದ ವಿಜ್ಞಾನಿಗಳು ಅಂತಂದ್ರೆ ಅತ್ಯಂತ ಕೆಟ್ಟದಾಗಿ ನೋಡ್ತಾ ಇದ್ರು. ಹಸು ಹಾಲಿನ ಗಂಜಲವನ್ನ ಕುಡಿತಕ್ಕಂಥ ಭಾರತದ ವಿಜ್ಞಾನಿಗಳ ಕೈಯಲ್ಲಿ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇದೇ APJ ಅಬ್ದುಲ್ ಕಲಾಂರು ಒಂದು ಕಾಲಘಟ್ಟದಲ್ಲಿ ಸೈಕಲ್ ಅಲ್ಲಿ ಹೋಗಿ ರಾಕೆಟ್ ಗಳನ್ನ ಲಾಂಚ್ ಮಾಡುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ದೇಶದ ಪರಿಸ್ಥಿತಿ ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ಇವತ್ತು ಚಂದ್ರನ ಮೇಲೆ ಕೂಡ ತಿರಂಗವನ್ನ ಹಾರಿಸೋ ಮಟ್ಟಿಗೆ ಇವತ್ತು ವಿಜ್ಞಾನ ಕ್ಷೇತ್ರ ಬೆಳೆದು ನಿಂತಿದೆ ಅಂತಂದ್ರೆ ಅದಕ್ಕೆ ಸರ್ಕಾರದ ಯೋಜನೆ, ಸರ್ಕಾರದ ಉತ್ತೇಜನ ಇಲ್ಲದೆ. ನೋಡಿ, ನೀವು ಖುದ್ದು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಇವತ್ತು ನರೇಂದ್ರ ಮೋದಿ ಅವರು ಹೋಗಿ ಅಲ್ಲಿ ವಿಜ್ಞಾನಿಗಳ ಜೊತೆ ಆ ಸಂದರ್ಭದಲ್ಲಿ ನಿಲ್ತಾರೆ ಅಂತಂದ್ರೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ವಿಜ್ಞಾನ ಕ್ಷೇತ್ರಕ್ಕೆ, ವಿಶೇಷವಾಗಿ ವಿಜ್ಞಾನಿಗಳಿಗೆ ಕೂಡ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅತ್ಯಂತ ಸೈಡ್ ಲೈನ್ ಮಾಡಿದ್ದಂತ ಒಂದು ಟಾಪಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಆದ್ರೆ ಇವತ್ತು ವಿಜ್ಞಾನಕ್ಕೂ ಕೂಡ ಬಹಳಷ್ಟು ಮಹತ್ವ. ಇವತ್ತು ನೋಡಿ, ಥಿಂಕ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ನಾವು ಏನೇ ಹೇಳ್ಬೋದು ಅದೆಲ್ಲವೂ ಇದ್ರ ಅಡಿಯಲ್ಲೇ ಬರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. ಆಮೇಲೆ ಬಹಳ ಸ್ಪಷ್ಟವಾಗಿ ಅದರ ಜೊತೆ ಜೊತೆಯಲ್ಲಿ ಕಳೆದ 12 ಕೃಷಿ ಇರ್ಬೋದು, ಆರ್ಥಿಕತೆ ಇರ್ಬೋದು, ಅಥವಾ ಅನೇಕ ರೀತಿಯ ಬಡವರ ಸಬಲೀಕರಣ ಇರ್ಬೋದು, ನಾನು ನರೇಂದ್ರ ಮೋದಿ ಅವರನ್ನ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಾನೆ ಹೇಳ್ತೀನಿ, ಸೋಷಿಯಲ್ ಜಸ್ಟಿಸ್ ನ ಚಾಂಪಿಯನ್ ಅಂತಾನೆ ಹೇಳ್ತೀವಿ. ಎಲ್ಲಾ ವರ್ಗದವರಿಗೆ ಮುಟ್ಟುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ನೀವು ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಒಂದ್ ಕಡೆ ಆದ್ರೆ, PM-Kisan ಸಮ್ಮಾನ್ ನಿಧಿ ಯೋಜನೆ, ಉಜ್ವಲ ಯೋಜನೆ, ಆವಾಸ್ ಯೋಜನೆ, ಈ ರೀತಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವರ ಸಬಲೀಕರಣಕ್ಕೋಸ್ಕರ, ಮಧ್ಯಮ ಸಬಲೀಕರಣಕ್ಕೋಸ್ಕರ. ನೋಡಿ, ನಾನು ನಿಮ್ಗೊಂದು ರಿಪೋರ್ಟ್ ಹೇಳ್ಬಿಡ್ತೀನಿ. ಆವಾಸ್ ಯೋಜನೆಯ ಮುಖಾಂತರ ಸುಮಾರು 5 ಕೋಟಿ ಮನೆಗಳನ್ನ ಗ್ರಾಮೀಣ ಭಾಗದಲ್ಲಿ ಕಟ್ಕೊಡುವಂತ ಕೆಲಸ ಮಾಡಿದ್ದಾರೆ. ಉಜ್ವಲ

0: ಯೋಜನೆ ಅಡಿಯಲ್ಲಿ ಸುಮಾರು 11.5 ಕೋಟಿ ಎಲ್ಪಿಜಿ ಸಿಲಿಂಡರ್ಸ್ ಅನ್ನ ಮನೆಗಳಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿ ಅನೇಕ ಯೋಜನೆಗಳು ತಳಮಟ್ಟದ ಜನರಿಗೆ ಗ್ರಾಮಗಳಲ್ಲಿ ತಲುಪ್ತಾ ಇದೆ. ಇತ್ತೀಚೆಗೆ ನಾನು ಪಾವಗಾಡದ ಒಂದು ಕುಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ, ಒಂದು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ, ಕಟ್ಟ ಕಡೆಯ ಹಳ್ಳಿ ಅಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ನೀರಿನ ಸೌಲಭ್ಯ ಹಳ್ಳಿಗಳಿಗಿದೆ. ಬಹಳ ಖುಷಿ ಅಲ್ವಾ ಸರ್? ಅಂತ್ಯೋದಯ ಕಲ್ಪನೆ ಏನಿದೆ, ಗ್ರಾಮಗಳಲ್ಲಿ ವಾಸ ಮಾಡತಕ್ಕಂತ ಬಡವರು, ಹಿಂದುಳಿದವರು, ಶೋಷಿತರು, ದಲಿತರ ಪರವಾಗಿ ಒಂದು ಧ್ವನಿಯಾಗಿ ನಿಂತ್ಕೋಬೇಕು ಸರ್ಕಾರಗಳನ್ನು ಅಂತದೇ ಎಲ್ಲರದು ಆಶಯ ಅಲ್ವಾ? ಅದೇ ಆಶಯದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಅದೇ ಕಾರಣಕ್ಕೆ ಹೇಳದಂತದ್ದು, ಇವತ್ತಿನ ಯಂಗ್ಸ್ಟರ್ಸ್ ಜೊತೆ ಜೊತೆಗೆ ಎಲ್ಲಾ ವರ್ಗದವರನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂತ ಒಬ್ಬ ಮಹಾನ್ ನಾಯಕರು ನರೇಂದ್ರ ಮೋದಿ.
1: ಅದೇ ವಿಜ್ಞಾನ ಮತ್ತೆ ಸಂಶೋಧನೆ ಜೊತೆಗೆ ಸಂಶೋಧನೆಯ ಪ್ರತಿಫಲವನ್ನ ತ್ವರಿತಗತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ತಲುಪಿಸುವಾಗ ಹಾಕಿಕೊಳ್ಳುವಂತಹ ಯೋಜನೆಗಳು, ಇದರಿಂದಾಗಿ ಹೆಚ್ಚು ಲಾಭ ಪಡೀಲಿಕ್ಕೆ ಅವಕಾಶ ಅನ್ನೋದು ನಿಮ್ಮ ಮಾತಿನ ಒಂದು ಅರ್ಥ. ತುಂಬ ಸಂತೋಷ ಉತ್ಕರ್ಷ ಅವರೇ. ಇಲ್ಲಿ ಮುಖ್ಯವಾಗಿ ತಂತ್ರಜ್ಞಾನಗಳ ನಾವೀನ್ಯತೆಗೆ ಈ ಸರ್ಕಾರ ಕಳೆದ 10-12 ವರ್ಷಗಳಲ್ಲಿ ಕೊಟ್ಟಂತಹ ಒಂದು ಉದಾಹರಣೆಗಳು ಯಾವುದೆಲ್ಲ ಇದೆ ಅಂದ್ರೆ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ಸ್ ಅಂತ ನಾವೀನ್ಯತೆಗಳು, ಆ ನಾವೀನ್ಯತೆಯಿಂದ ಬೇಗ ತ್ವರಿತಗತಿಯಲ್ಲಿ ತಲುಪಲಿಕ್ಕೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
0: ನೋಡಿ, ಒಂದ್ ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ಸ್ ಅಂತಂದ್ರೆ ನಮ್ಮ ದೇಶದ ಜನರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಆದ್ರೆ ಇವತ್ತು ನೀವು ಬರೀ ಕರ್ನಾಟಕ ಇಸ್ ದ ಸೆಂಟರ್ ಆಫ್ ಸ್ಟಾರ್ಟ್ಅಪ್, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಬರೀ
1: ಕರ್ನಾಟಕದಲ್ಲಿ.
0: ಅಂದ್ರೆ ಯಾವ ಯುವಕರಿಗೆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು, ಹೊಸ ತಂತ್ರಜ್ಞಾನಿಕೆಯನ್ನು ಉಪಯೋಗಿಸಿಕೊಂಡು ಕೆಲಸವನ್ನ ಮಾಡಬೇಕು ಅಂತ ಮುಂದೆ ಬರತಕ್ಕಂತ ಯುವಕರಿಗೆ ಇವತ್ತು ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮುದ್ರಾ ಯೋಜನೆಯ ಉದ್ದೇಶ ಏನೇಳಿ, ಯಾವ ಯುವಕರು ಆ ರೀತಿ ಬರ್ತಾರಂತ ಯುವಕರಿಗೆ ಒಂದು ಲೋನಿನ ಅವಕಾಶವನ್ನ ಮಾಡಿಕೊಟ್ಟು, ಸಣ್ಣ ಪುಟ್ಟ ಸಮಾಜದವರು ಸರ್ ಅವರೆಲ್ಲ, ಸಣ್ಣ ಪುಟ್ಟ ಸಮಾಜದವರು, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ನ ವಿದ್ಯಾರ್ಥಿಗಳು, ನಾನು ಸೈನ್ಸ್ ಅನ್ನು ಉಪಯೋಗಿಸಿಕೊಂಡು, ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ಹೊಸ ರೀತಿಯ ಸ್ವರೂಪವನ್ನ ದೇಶಕ್ಕೆ ಕೊಡಬೇಕು ಅಂತ ಬಂದಾಗ ಸರ್ಕಾರ ಇವತ್ತು ಕೈ ಜೋಡಿಸ್ತಾ ಇದೆ. ಅದಕ್ಕೆ ಪ್ರತಿರೂಪವಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರದ ಯೋಜನೆಗಳು. ಇವತ್ತು ಸ್ಟಾರ್ಟ್ಅಪ್ ಇಂಡಿಯಾ, ಒಂದು ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ ಗಳನ್ನು ಮಾಡಬೇಕು ಅಂತಂದ್ರೆ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು, ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ನಾವು ಬಿಸ್ನೆಸ್ ಅನ್ನು ಮಾಡಬಹುದಾ, ಬಿಸ್ನೆಸ್ ಮಾಡುವಂತ ಪರಿಸ್ಥಿತಿ ಇದೆಯಾ. ಮತ್ತೆ ನೋಡಿ, ನೀವು ಟೆಕ್ನಾಲಜಿ ವಿಚಾರದಲ್ಲಿ ಹೇಳಿದಾಗ, ನಾನು ಆಗ್ಲೇ ಹೇಳದಂಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ನ ಮುಖಾಂತರ ಎಷ್ಟೋ ಇನೋವೇಷನ್ಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಇಂಡಿಯಾ, ಮತ್ತೆ ಬಹಳ ಪ್ರಮುಖವಾಗಿ 50 ಕೋಟಿ ಜನ ದಿನನಿತ್ಯ ಫೋನ್ ಪೇ, ಗೂಗಲ್ ಪೇ ಅಂತ UPI ಪೇಮೆಂಟ್ಸ್ ಯೂಸ್ ಮಾಡ್ತಾರೆ ಅಂತಂದ್ರೆ, ನೀವು ಅಮೆರಿಕ, ಫ್ರಾನ್ಸ್, ಜರ್ಮನಿ ಅಂತ ರಾಷ್ಟ್ರಗಳು ಯೋಚನೆ ಮಾಡಿರಲಿಲ್ಲ ಇಂಥ UPI ಪೇಮೆಂಟ್ಸ್ ಬರುತ್ತೆ, ಇಂಥ ಫೋನ್ ಪೇ, ಗೂಗಲ್ ಪೇ ಬರುತ್ತೆ ಅನ್ನೋಂಥದ್ದು.
1: ಇಷ್ಟೇ ಅಲ್ಲ, ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಅಮೆರಿಕದವರು ನೇರವಾಗಿ ಹಣವನ್ನ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದಾರೆ ನೋಟ್ಗಳ ಮುಖಾಂತರ ಅಂತ ಹೇಳೋದಾದ್ರೆ, ನಮ್ಮ UPI ಅತಿ ಹೆಚ್ಚು ಮಾದರಿಯಾಗಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಅಂತ ಅಮೆರಿಕದವರೇ ಒಪ್ಕೊಂಡಿದ್ದಾರೆ.
0: 50 ಕ್ರೋರ್ ಪೀಪಲ್ ಆನ್ ಅ ಡೈಲಿ ಬೇಸಿಸ್ ಯೂಸ್ ಇಟ್, ಅಂದ್ರೆ ದೊಡ್ಡ ಸಾಧನೆ ಅಲ್ವಾ ಇದು?
1: ಇದೇ ರೀತಿ ಈ ಸಂಶೋಧನೆ, ವಿಶೇಷವಾಗಿ ಎಂತೆಂತಹ ತ್ವರಿತಗತಿಯ ಸಂಶೋಧನೆ ಮತ್ತೆ ಅದರ ಒಂದು ನಾಲೆಡ್ಜ್ ಜ್ಞಾನ ಈ ಕೃಷಿ ಕ್ಷೇತ್ರ ಮತ್ತೆ ನಮ್ಮ ದೇಶದ ಬೆಳವಣಿಗೆಗೆ ಅದು ಮಾದರಿಯಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ?
0: ಖಂಡಿತವಾಗ್ಲು ಸರ್. ಯಾಕಂದ್ರೆ ಕೃಷಿ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾಗಿ ಭಾರತ ಒಂದು ಕೃಷಿ ರಾಷ್ಟ್ರ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಂದ್ಮೇಲೆ ಅನೇಕ ಹೊಸ ಹೊಸ ಯೋಜನೆಗಳಿಗೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರಬಹುದು, ಈ ರೀತಿಯ ಫಸಲ್ ಬಿಮಾ ಯೋಜನೆ ಇರಬಹುದು, ಈ ರೀತಿಯ ಅನೇಕ ಯೋಜನೆಗಳಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟು ನರೇಂದ್ರ ಮೋದಿ ಅವರು ಒಂದು ಉತ್ತೇಜನ ಕೊಡ. ಮತ್ತೆ ಇಸ್ರೇಲ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಅನ್ನು ಕೂಡ ನಾವಿವತ್ತು ಆ ಕೃಷಿಯಲ್ಲಿ ಅನೇಕ ಜನ ಇರ್ತಕ್ಕಂಥ, ನಾನು ಒಬ್ಬ ಕೃಷಿ ಪದವೀಧರ, ಡ್ರೋನ್ ಟೆಕ್ನಾಲಜಿ ಇವತ್ತು ಬಂದಿದೆ, ಯಾವತ್ತಿಗೂ ಕೂಡ ಇರಲಿಲ್ಲ. ಈ ಹಿಂದೆ ಕೂಡ ಬಂದಂತ ಅನೇಕ ಸರ್ಕಾರಗಳು ಅದ್ರ ಬಗ್ಗೆ ಮಹತ್ವ ಅನ್ಕೊಳ್ಳಿ. ಆದ್ರೆ ಇವತ್ತು ಡ್ರೋನ್ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಸ್ಪ್ರೇ ಅನ್ನ ಮಾಡ್ತಕ್ಕಂಥದ್ದು, ಇವತ್ತು ನಿಮ್ಗೆ ಇರ್ತಕ್ಕಂಥ ಇರಿಗೇಷನ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲವೂ ಕೂಡ ಮುಂದುವರಿತಾ ಇದೆ. ಆಮೇಲೆ ನೋಡಿ, ಬಹಳ ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬಹಳ ದೊಡ್ಡ ಬದಲಾವಣೆ ಏನಂತಂದ್ರೆ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ರೈತರಿಗೆ ಉತ್ತೇಜನ ಕೊಡತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ. ಒಂದು ಖುಷಿ ಏನಂತಂದ್ರೆ, ಇವತ್ತು ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಇವತ್ತು ಬರ್ತಾ ಇರತಕ್ಕಂಥ ಹೊಸ ಕೌಶಲ್ಯಕರಣವಾದಂತಹ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ಬೋದು, ಅದು ರೈತರಿಗೆ ತಲುಪ್ತಾ ಇದೆ. ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು,
1: ಇವುಗಳಿಂದಲೇ ಜಾಸ್ತಿ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಇರತಕ್ಕಂಥ ಅವಕಾಶಗಳು, ಯಾವುದೇ ದೊಡ್ಡ ದೊಡ್ಡ ಪದವಿಗಳ ಅಗತ್ಯ ಇಲ್ಲ,
0: ಅವಶ್ಯಕತೆ ಇಲ್ಲ. ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಹನಿ ಬೀ ರೇರಿಂಗ್ ಇರ್ಬೋದು, ರೇಷ್ಮೆ ಸಾಕಾಣಿಕೆ ಇರ್ಬೋದು, ಈ ರೀತಿ ಅನೇಕ ಹೊಸ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಕೂಡ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ಈ ಫಾರ್ಮಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ತಕ್ಕಂತ ಟೆಕ್ನಾಲಜಿಕಲ್ ಟೂಲ್ಸ್, ಅದನ್ನು ಕೂಡ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಹೊಸ ಹೊಸ ಟೂಲ್ಸ್ ಬರ್ತಿದೆ, ಇಂಡಿಯನ್ ಟೆಕ್ನಾಲಜಿ ಇರ್ಬೋದು, ಜರ್ಮನ್ ಟೆಕ್ನಾಲಜಿ ಟೂಲ್ಸ್ ಇವತ್ತು ರೈತರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಕೃಷಿ ವರ್ಗದವರು ಕೂಡ ತಳಮಟ್ಟಕ್ಕೆ ತಲುಪೋದ್ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಏನು ಅಂತ

0: ನಾವೆಲ್ಲ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ.
1: ಯಾವುದೇ ಒಂದು ದೇಶದ ಪ್ರಗತಿಗೆ ರಾಷ್ಟ್ರ ಮಟ್ಟದಲ್ಲಿ ಹಾಕಿಕೊಳ್ತಕ್ಕಂತಹ ದೊಡ್ಡ ದೊಡ್ಡ ಯೋಜನೆಗಳು ಹಿಂದೆ ನೋಡಿದ್ವಿ ನಾವು. ಪಂಚವಾರ್ಷಿಕ ಯೋಜನೆಗಳು ಯೋಜನೆಗಳಂತೂ ಇದ್ದವು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ಈ ತಂತ್ರಜ್ಞಾನಗಳೇ ಯಾವ ರೀತಿ ಯಾವ ಕ್ಷೇತ್ರದಲ್ಲಿ ನಾವು ಅವುಗಳನ್ನು ಬಳಸಿಕೊಂಡ್ರೆ ಬೇಗ ಕಟ್ಟಕಡೆಯ ಸಾಮಾನ್ಯನಿಗೆ ತಲುಪ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಈ 12 ವರ್ಷಗಳಲ್ಲಿ ಈ NDA ಸರ್ಕಾರದ ವತಿಯಿಂದ ಇಂತಹ ನಾವೀನ್ಯತೆ, ತಾವ್ ಹೇಳಿದ್ರಿ ಡಿಜಿಟಲ್ ಇಂಡಿಯಾ ಅಂದ್ರಿ, ಕೃಷಿಯ ಒಂದು ಪ್ರಗತಿ ಅಂದ್ರಿ, ಇತರೆ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಕಮ್ಯುನಿಕೇಶನ್ ಆಗಿರಬಹುದು, ಸಂವಹನ ಮತ್ತೆ ರಾಜ್ಯಗಳ ಮಟ್ಟದ ಒಂದು ಸಮತೋಲನವನ್ನು ಕಾಪಾಡುವಾಗ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಇಂಥದ್ರಲ್ಲಿ ವಿಶೇಷವಾಗಿ ಯಾವ ಯಾವ ಕಾರ್ಯಕ್ರಮಗಳನ್ನ ನಾವು ಗಮನಿಸಬಹುದು ಅಂತೀರಿ ಈ 12 ವರ್ಷದಲ್ಲಿ ಎಲ್ಲ ಕ್ಷೇತ್ರದ ಪ್ರಗತಿನಲ್ಲಿ?
0: ಎಲ್ಲ ಕ್ಷೇತ್ರದ ಪ್ರಗತಿಯಲ್ಲಿ ಕಳೆದ 12 ವರ್ಷಗಳಲ್ಲಿ ಬಹಳಷ್ಟು ಮಹತ್ತರವಾದಂತಹ ಯೋಜನೆಗಳನ್ನ ಸರ್ಕಾರ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಡಿಜಿ ಲಾಕರ್ ಇರ್ಬೋದು, ಭಾರತ್ ನೆಟ್ ಇರ್ಬೋದು, ಉಮಾಂಗ್ ಇರ್ಬೋದು, DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ರೀತಿ ಅನೇಕ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ತಗೊಂಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಆಮೇಲೆ ಇನ್ನ ಅನೇಕ ಯೋಜನೆಗಳ ಜನವಿಶ್ವಾಸ ಯೋಜನೆ ಇರ್ಬೋದು, ಆಮೇಲೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಇರ್ಬೋದು, ಇಂಡಿಯಾ ಎ ಮಿಷನ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವತ್ತು ಎಲ್ಲಾ ಯಂಗ್ಸ್ಟರ್ಸ್ ಅದನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬಂದಿದೆ ಇವತ್ತು. ಹಾಗಾಗಿ ಅದಕ್ಕೂ ಕೂಡ ಮಹತ್ವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಜನಪರವಾಗಿರ್ತಕ್ಕಂತ ಆವಾಜ್ ಯೋಜನೆ, ಫಸಲ್ ಬಿಮಾ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳು ಜನರನ್ನು ಕೂಡ ತಲುಪಿರ್ತಕ್ಕಂಥದ್ದು, ಮುದ್ರಾ ಯೋಜನೆ ಇರ್ಬೋದು, ಇರ್ನಾಮ್ ಇರ್ಬೋದು, ಇನಾಮ್ ಸ್ಕೀಮ್ಸ್ ಇರ್ಬೋದು, ಈ ರೀತಿ ಅನೇಕ ಸ್ಕೀಮ್ಗಳು ಜನರನ್ನ ತಲುಪ್ತಾ ಇರ್ತಕ್ಕಂಥ ತಳಮಟ್ಟದ ಜನರಿಗೆ ತಲುಪ. ಆಗ್ಲೇ ನಿಮ್ಗೆ ಅಂಕಿಅಂಶ ಕೂಡ ಕೊಟ್ಟೆ, 1000 ಕೋಟಿ ಜನಕ್ಕೆ, 1000 ಕೋಟಿ ಜನಕ್ಕೆ ತಲುಪಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಪ್ರಶಂಸಾರ್ಹ.
1: ಈಗ ಜನವಿಶ್ವಾಸ ಯೋಜನೆಗಳು ಅಂತ ಹೇಳಿ ಈ 12 ವರ್ಷಗಳಲ್ಲಿ ಕಂಡುಕೊಂಡಂತ ವಿಶೇಷ ಒಂದಿದು. ಅದೇ ರೀತಿ ಸ್ವಚ್ಛ ಭಾರತ್ ಕಾರ್ಯಕ್ರಮ, ಅಂತ್ಯೋದಯದ ಒಂದು ಯೋಜನೆಗಳನ್ನ ಗಾಂಧೀಜಿಯವರ ಪ್ರಾರಂಭದಿಂದ ಹಿಡಿದು ನಾವು ನೋಡಿದ್ವಿ. ಇಂತಹ ಕಾಲಘಟ್ಟದಲ್ಲೂ ಕೂಡ ಸ್ವಚ್ಛ ಭಾರತ್ ಅಂತ ಕಾರ್ಯಕ್ರಮ ಆಗಿರಬಹುದು ಅಥವಾ ಸಾಮಾನ್ಯನ ಒಂದು ಬದುಕನ್ನ ಸುಗಮಗೊಳಿಸತಕ್ಕಂತಹ ವಿಶೇಷ ಕಾರ್ಯಕ್ರಮಗಳು, ಒಂದು ವ್ಯಾಪಾರ ವ್ಯವಸ್ಥೆ ಆಗಿರಬಹುದು, ಸುಲಲಿತವಾದಂತಹ ಕಾರ್ಯಕ್ರಮಗಳು, ಮತ್ತೆ ಈ ಟ್ಯಾಕ್ಸ್ ಇನ್ಗೆ ವಿಶೇಷವಾಗಿ ತೆರಿಗೆಯ ಒಂದು ರಿಫಾರ್ಮ್ಸ್ ಅನ್ನ ಈ 12 ವರ್ಷಗಳನ್ನ ನಾವು ವಿಶೇಷವಾಗಿ ಯಾವಾಗ ಕಂಡು ಯಾವ ರೀತಿಯಲ್ಲಿ ನಾವು ಕಾಣೋದಕ್ಕಾಯ್ತು?
0: ಸ್ವಚ್ಛ ಭಾರತ್ನ ಅಡಿಯಲ್ಲಿ ನೀವು ಹೇಳಿದ ಒಳ್ಳೇದಾಯ್ತು. ಸ್ವಚ್ಛ ಭಾರತ್ನ ಅಡಿಯಲ್ಲಿ ಸುಮಾರು 12 ಕೋಟಿ ಶೌಚಾಲಯಗಳನ್ನ ಇಡೀ ದೇಶದಲ್ಲಿ ಕಟ್ಟಿಸುವಂತ ಕೆಲಸ ಮಾಡಿದೀವಿ. ಗ್ರಾಮ ಭಾಗಗಳಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗಬೇಕು ಅಂತಂದ್ರೆ ಬಹಳ ಕಟ್ಟದ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು 12 ಕೋಟಿ ಶೌಚಾಲಯಗಳು ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಜನಕ್ಕೆ ತಲುಪಿದೆ ಅಂತ. ಆಮೇಲೆ ಬಹಳ ಪ್ರಮುಖವಾಗಿ ಒಂದು ಯೋಜನೆ ಯಾವುದು ಅಂದ್ರೆ PM ವಿಶ್ವಕರ್ಮ ಯೋಜನೆ. ಸಣ್ಣ ಪುಟ್ಟ ಸಮುದಾಯದವರು ಅವರು ನಂಬಿರ್ತಕ್ಕಂತ ಯಾವ
1: ಕುಶಲಕರ್ಮಿಗಳಿದೆ
0: ಅದಕ್ಕೆ ಮಹತ್ವ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ನರೇಂದ್ರ ಮೋದಿ ಅವರು. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು
1: ದೂರದೃಷ್ಟಿಯ
0: ಚಿಂತನೆ ನರೇಂದ್ರ ಮೋದಿ. ನೀವು ಬರೀ ಯೋಚನೆ ಮಾಡುವಂತದ್ದಲ್ಲ, ಆ ಸಮುದಾಯಗಳಿಗೆ ಅವಕಾಶ ಕೊಡಬೇಕು ಆ ಯೋಜನೆಯ ಮುಖಾಂತರ ಅದನ್ನ ಕೊಡ್ತಕ್ಕಂತ, ಮತ್ತೆ ಅವ್ರ ಕುಲಕಸುಬನ್ನ ಹಾಗೆ ಸಂರಕ್ಷಣೆ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ರೀತಿಯ ಅನೇಕ ತಳಮಟ್ಟದ ಜನರಿಗೆ ಅಂತ್ಯೋದಯದ ಕಲ್ಪನೆ ಏನಿದೆ, ತಳಮಟ್ಟದ ವ್ಯಕ್ತಿ ಕೂಡ ಯೋಜನೆಗಳು ತಲುಪಬೇಕನ್ನುವಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಇವತ್ತಿನ ಯುವ ಪ್ರಾಯಕ್ಕೆ ಬೇಕಾದಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನೋವೇಷನ್ ಇರ್ಬೋದು ಅಥವಾ ಡಿಜಿಟಲ್ ಸೆಕ್ಟರ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇವೆಲ್ಲವನ್ನ ಒಳಗೊಳ್ಳತಕ್ಕಂಥ ಯೋಜನೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನೀವು ನೋಡಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ AIIMS ಎಷ್ಟಿತ್ತು, 13 ಇದ್ದಂಥದ್ದು 21 ಆಯ್ತು, IIT 7 ಇದ್ದಂಥದ್ದು 15 ಆಯ್ತು, IIM ಇರ್ಬೋದು, ಈ ರೀತಿಯ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು.
1: ಖಂಡಿತ, ಈ ಎಲ್ಲಾ ಸಂಸ್ಥೆಗಳಿಂದ ಕೇವಲ ಪದವೀಧರರನ್ನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಸಂಶೋಧನೆಗೆ ಹೆಚ್ಚು ಅವಕಾಶ ಆಯ್ತು ಅಂತಕ್ಕಂಥದ್ದು ನಿರ್ವಿವಾದದ ಒಂದು ಮಾತು. ನಿಜ, ಆರೋಗ್ಯದ ಒಂದು ಹೆಲ್ತ್ ಕೇರಿನ ವಿಷಯದಲ್ಲಿ ಮತ್ತೆ ಇದೇ ರೀತಿ ಇಂತಹ ಸಂಶೋಧನೆಗಳಿಂದ ಮಕ್ಕಳ ಒಂದು ಪಾಲನೆ ಪೋಷಣೆ ಬಗ್ಗೆ, ಅವರ ಒಂದು ಪೌಷ್ಟಿಕಾಂಶದ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ನಾವು ಕಾಣಬಹುದು ಅಂತೀರಿ? ಅನುಕೂಲ ಆದಂತ
0: ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋಂತ ದೊಡ್ಡ ಯೋಜನೆ ಅದು. ಇವತ್ತು ಹೆಣ್ಮಕ್ಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಅವರ ಮಾರ್ಟ್ಯಾಲಿಟಿ ರೇಟ್ಸ್ ಕಮ್ಮಿ ಇರ್ತಿತ್ತು ಹಳ್ಳಿ ಭಾಗದಲ್ಲಿ, ಅವ್ರಿಗೊಂದು ವಿದ್ಯಾಭ್ಯಾಸವನ್ನ ಕೊಟ್ಟು ಹೆಣ್ಮಕ್ಳಿಗೆ ಸುರಕ್ಷಿತವಾದಂತಹ ಒಂದು ನೆಲೆಯನ್ನ ಕಟ್ಟಿಸ್ಕೊಡ್ಬೇಕೆನ್ನುವಂತ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿ ಎಂತ ಹೆಸರು ಅದು, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಂದ್ರೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ, ಹೆಣ್ಮಕ್ಳಿಗೆ ವಿದ್ಯಾ ವಿದ್ಯಾಭ್ಯಾಸವನ್ನು ಕೊಡಿ ಅನ್ನುವಂತ ಒಂದು ಕಲ್ಪನೆ ಇದೆಯಲ್ವಾ, ಅದಕ್ಕಿಂತ

0: ದೊಡ್ಡ ಕಲ್ಪನೆ ಯಾರು ಕೂಡ ಊಹೆ ಮಾಡಕ್ ಆಗೋದಿಲ್ಲ. ಆಮೇಲೆ ಏಕ್ ಪೇಡ್ ಮಾಕೆ ನಾಮ್, ತಾಯಿಯ ಹೆಸರಲ್ಲಿ
1: ಒಂದು ಮರವನ್ನು
0: ನೀಡಿ ಅಂದ್ರೆ ಒಂದು ಹೆಣ್ಣಿಗೂ ಮತ್ತು ಈ ಭೂಮಿಗೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಹೇಳದಂತದ್ದು, ಪರಿಸರ ಸಂರಕ್ಷಣೆಗೆ ಮತ್ತು ತಾಯಿಗಿರ್ತಕ್ಕಂಥ ಸಂಬಂಧ, ಹೆಣ್ಣಿಗಿರ್ತಕ್ಕಂಥ ಸಂಬಂಧದ ಬಗ್ಗೆ, ಒಬ್ಬ ಮಹಿಳೆಗಿರ್ತಕ್ಕಂಥ ಸಂಬಂಧದ ಬಗ್ಗೆ ನರೇಂದ್ರ ಮೋದಿಯವರು ವಿಶ್ಲೇಷಣೆ ಮಾಡದಂತ ರೀತಿ. ಸೊ ಹಾಗಾಗಿ ಈ ರೀತಿ ಅನೇಕ ಮಹಿಳಾ ಪರವಾಗಿರ್ತಕ್ಕಂಥ ಯೋಜನೆಗಳು ಕೂಡ ಇವತ್ತು ಬಹಳ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ತರತಕ್ಕಂಥ ವಿಚಾರ.
1: ಉತ್ಕರ್ಷ್ ಅವರೇ, ಮುಖ್ಯವಾಗಿ ಎಷ್ಟು ಕ್ಷೇತ್ರದಲ್ಲಿ ನಾವು ಇವತ್ತಿನ ದಿವಸ 12 ವರ್ಷದಲ್ಲಿ ಸಾಧನೆಯನ್ನ ಮಾಡಲಾಗಿದೆ, ಯಾವೆಲ್ಲ ಯೋಜನೆಗಳನ್ನ ಒಂದೊಂದಾಗಿ ನಾವು ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ಬೇಕಾಗ್ತದೆ ಚರ್ಚೆ ಮಾಡಲಿಕ್ಕೆ. ಆದ್ರೆ ವಿಶೇಷವಾಗಿ ನಮ್ಮ ಶ್ರೋತೃಗಳಿಗೆ ಕೆಲವು ಅಂಶಗಳನ್ನ ಬೆಳಕು ಚೆಲ್ಲೋದಾದ್ರೆ, ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜೀಸ್ ಅಂತ ನಾವು ಕರಿತೇವೆ, ತಂತ್ರಜ್ಞಾನಗಳು ನಿಖರವಾಗಿ ಅವನಿಗೆ ತಲುಪುವ ಹಾಗೆ, ಮುಟ್ಟುವ ಹಾಗೆ, ಜೀವನಕ್ಕೆ ಬೆಳಕು ಚೆಲ್ಲುವ ಹಾಗೆ ತಂತ್ರಜ್ಞಾನಗಳಿವೆ, ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಅಂತಕ್ಕಂಥದ್ದು. ಇನ್ಸ್ಪೈರ್ ಅವಾರ್ಡ್ಸ್ ಅಂತಕ್ಕಂಥದ್ದು ಅಂದ್ರೆ ಮಾನಕ್ ಯೋಜನೆ ಅನ್ವಯ ವಿಶೇಷವಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಾಗ್ಲಿ ಸಂಶೋಧಕರಾಗ್ಲಿ ಇವರಿಗೆ ಮಾನಕ್ ಯೋಜನೆ ಅಂತ ಹೇಳಿ ಎಲ್ಲ ಏನು ಲಾಂಚ್ ಮಾಡಿದ್ರಲ್ಲ ಇತ್ತೀಚೆಗೆ, ಇದರ ಒಂದು ವಿಶೇಷತೆ ಏನಂತ ಹೇಳ್ತೀರಿ?
0: ಅಲ್ಲ ಒಂದು ನೋಡಿ,
1: ಮಿಲಿಯನ್ ಮೈಂಡ್ಸ್ ಒಂದು ಒಂದು ರೀತಿಯ
0: ಮಾನಕ್ ಯೋಜನೆ ಅಡಿಯಲ್ಲಿ ನೀವು ಹೇಳಿದಾಗೆ ಅನೇಕ ರೀತಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯುವಕರಿಗೆ ಮಹತ್ವನ ಕೊಡಬೇಕನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಇದು ಮಾಡ್ತದೆ. ಮತ್ತೆ ಇದು ಕೂಡ ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ. ಅಂದ್ರೆ ಈಗ ಒಂದು ಇನ್ನೋವೇಶನ್ ಅನ್ನ ಕೊಡಬೇಕು, ಹೊಸ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಹತ್ವವನ್ನು ಕೊಡಬೇಕು, ಮತ್ತೆ ಬಹಳ ಪ್ರಮುಖವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಆ ಚಿಕ್ಕ ವಯಸ್ಸಿಂದನೇ ಆ ಇನ್ನೋವೇಶನ್ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯಾವೆಲ್ಲ ಮಹತ್ವಗಳಿದೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ. ಆಮೇಲೆ ಇನ್ಸ್ಪೈರ್ ಅವಾರ್ಡ್ ನೀವು ಹೇಳಿದ್ರೆ 1,000 ರೂಪಾಯಿಯನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು, ಸಹಕಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಚಿಕ್ಕ ಮಕ್ಕಳೆಲ್ಲ ಆ ವಯಸ್ಸಿನವರಿಂದನೇ ಇನ್ನೋವೇಶನ್, ಸೈನ್ಸ್, ಟೆಕ್ನಾಲಜಿ
1: ಬಗ್ಗೆ ಒಂದು ಅರಿವು,
0: ವಿಶೇಷವಾಗಿ ರಿಸರ್ಚ್ ಅಧ್ಯಯನದ ಬಗ್ಗೆ ಒಂದು ಕೌಶಲ್ಯತೆಯನ್ನ ಮಕ್ಕಳಲ್ಲಿ ಬೆಳೆಸಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಮಾನಕ್ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳಿಂದ ಹಿಡಿದು 90, 95, 100 ವರ್ಷ ಆಗಿರ್ತಕ್ಕಂಥ ವಯಸ್ಕರ ಬಗ್ಗೆ ಕೂಡ ನರೇಂದ್ರ ಮೋದಿ ಅವರು ಯೋಚನೆ ಮಾಡ್ತಾರೆ ಅಂತಂದ್ರೆ, ಆ ಯೋಜನೆಗಳ ತರುವಂತ ನಿಟ್ಟಿನಲ್ಲಿ ಅವ್ರಿಗಿರ್ತಕ್ಕಂಥ ಬದ್ಧತೆ ಅಂತದ್ ಯೋಚನೆ ಮಾಡಿ. ಅವ್ರು ಎಷ್ಟು ಚಿಕ್ಕವರಾಗಿರ್ಬೇಕು ಆ ಯೋಜನೆಯನ್ನು ತರಬೇಕು ಅಂದ್ರೆ, ಅವ್ರು ಎಷ್ಟು ಯೋಚನೆ ಮಾಡಿರ್ತಾರೆ ಆ ವಿಷಯದ ಬಗ್ಗೆ ಅನ್ನುವಂಥದ್ದು.
1: ಇದೇ ರೀತಿ ನಿಧಿ ಅಂತಕ್ಕಂಥ ಮತ್ತೊಂದು ಯೋಜನೆಯನ್ನು ಕೂಡ ಇದೆ. ಆ ನಿಧಿಯಿಂದ ವಿಶೇಷವಾಗಿ ತಂತ್ರಜ್ಞಾನಗಳನ್ನು ಕೂಡ ನಿಧಿ ಯೋಜನೆ ಅನ್ವಯ ಬರುವಂತೆ ಮಾಡಿ ಸಾಮಾನ್ಯನಿಗೆ ತಲುಪುವಂತೆ ಮಾಡಿದಂತಹ ಕ್ರಮ, ಅದರ ಬಗ್ಗೆ ಹೇಳಬಹುದಾ?
0: ಅಲ್ಲ, ಒಂದು ಏನು ನ್ಯಾಷನಲ್ ಇನಿಶಿಯೇಟಿವ್ ಫಾರ್ ಡೆವಲಪಿಂಗ್ ಅಂಡ್ ಹಾರ್ನೆಸಿಂಗ್ ಇನೋವೇಶನ್ ಅಂತ ಹೇಳ್ತೀವಿ.
1: ತಂತ್ರಜ್ಞಾನವನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು ಅಂತ,
0: ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಐಡಿಯಾ ಮತ್ತು ಪ್ರೋಟೋಟೈಪ್ ಅಂತ ಹೇಳ್ತೀವಿ ನಾವು, ಆಂಟರ್ಪ್ರಿನರ್ಸ್ಗೆ ಮಹತ್ವನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದು ನಿಧಿ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಇರ್ಬೋದು, ಆಂಟರ್ಪ್ರಿನರ್ ಇನ್ ರೆಸಿಡೆನ್ಸ್ ಇರ್ಬೋದು, ಸೀಟ್ ಸಪೋರ್ಟ್ ಪ್ರೋಗ್ರಾಮ್ಸ್ ಇರ್ಬೋದು, ಈ ರೀತಿ ಅನೇಕ ಜನಪರವಾದಂತ ಯೋಜನೆಗಳನ್ನ ತರುವಂತ ನಿಟ್ಟಿನಲ್ಲಿ ಯುವಕರ ಆವಿಷ್ಕಾರಗಳಿಗೆ ಒಂದು ಯಶಸ್ಸನ್ನ ಮತ್ತು ಮಹತ್ವವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂತದ್ದು. ಆಮೇಲೆ ನೋಡಿ, ನೀವು ಹೇಳದಂಗೆ ಯಾವುದೇ ಟೆಕ್ನಾಲಜಿ ಏನೇ ಬಂದರೂ ಕೂಡ ಅದು ಜನರಿಗೆ ತಲುಪಬೇಕು ನೇರವಾಗಿ, ಅದು ಬಹಳ ಮಹತ್ವ. ನೀವು ಇನೋವೇಶನ್ ಅನ್ನು ಮಾಡ್ತೀವಿ, ಹೊಸ ಸೈನ್ಸ್ ಟೆಕ್ನೋ ತರ್ತೀನಿ ಅನ್ನುವಂಥದ್ದಲ್ಲ, ಆ ಜನರಿಗೆ ತಲುಪ್ತಿದ್ಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸರ್ಕಾರ ಇವತ್ತು ಯೋಜನೆ ಮಾಡ್ತಾ ಇದೆ, ಯೋಜನೆ ಕೂಡ ರೂಪಿಸ್ತಾ ಇದೆ.
1: ಇದೇ ರೀತಿ ನೋಡಿ, ಸಾಮಾನ್ಯನಿಗೆ ಅನುಕೂಲ ಆಗುವ ಹಾಗೆ ಕ್ಷೀರ ಸ್ಕ್ಯಾನರ್ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಜೊತೆ ಈ ಒಂದು ಆಂಟಿ ಡಯಾಬಿಟಿಕ್ ಹರ್ಬಲ್ ಡ್ರಗ್ ಉಪಯೋಗಿಸ್ತಕ್ಕಂಥದ್ದು, ಆರೋಗ್ಯ ಕ್ಷೇತ್ರದಲ್ಲಿ ವಿಜ್ಞಾನದ ಪ್ರತಿಫಲವನ್ನ ತೆಗೆದುಕೊಂಡು ಈ ಡಯಾಬಿಟಿಕ್ ನಂತಹ ಸಮಸ್ಯೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಚಪ್ಟೋಕಿಯ ಕೈನೇಸ್ ಅಂತಕ್ಕಂಥ ಒಂದು ಯೋಜನೆ, ಇವೆಲ್ಲ ವೈಜ್ಞಾನಿಕವಾಗಿ ಆದರೂ ಕೂಡ ಸರಳವಾಗಿ ಇನ್ನೋವೇಟಿವ್ ಮೆಥಡ್ ಮುಖಾಂತರ, ನಿಖರವಾದಂತಹ ತಂತ್ರಜ್ಞಾನದ ಮುಖಾಂತರ ತಲುಪೋಗಿ ಮಾಡಿದ್ರ ಬಗ್ಗೆ ವಿಶೇಷವಾಗಿ ತಾವು ಬೆಳಕು ಚೆಲ್ಲಬಹುದೇ?
0: ಒಂದೇನಂತಂದ್ರೆ, ಈಗ ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಡಯಾಬಿಟೀಸ್ ಇರ್ಬೋದು, ಈ ರೀತಿಯ ಅನೇಕ ರೋಗಗಳು ನಮ್ಮ ದೇಶದ ಜನ ಅನುಭವಿಸ್ತಾ ಇದ್ದಾರೆ ಅನೇಕ ರೀತಿಯ, ಇಟ್ಸ್ ಅ ವೆರಿ ಕಾಮನ್ ಸಿನಾರಿಯೋ. ಆದ್ರೆ ಇವತ್ತು ಈ ರೀತಿಯ ಸೆಪ್ಟೋಕೈನೇಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಹೊಸ ಡಯಾಬಿಟೀಸ್ಗೆ ಕೇಂದ್ರಿತವಾದಂತ ಯೋಜನೆಗಳನ್ನ ತರೋ ಮುಖಾಂತರ ಎಲ್ಲೋ ಯಾವ ಜನಕ್ಕೆ ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಅಥವಾ ಹೆಲ್ತ್ ಟ್ರೀಟ್ಮೆಂಟ್ ಅನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತವ್ರಿಗೆ ಯೋಜನೆಗಳು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಮಾಡ್ತಕ್ಕಂಥ ಹೊಸ ಟೆಕ್ನಾಲಜಿಯ ಮುಖಾಂತರ ಮಾಡಿಸ್ಕೊಂಡಾಗ ಅವ್ರು ಟ್ರೀಟ್ಮೆಂಟ್ ಅನ್ನು ತಗೊಂಡಾಗ ಅವ್ರಿಗೆ ಬೇಗ ಅವರ ಇದರಿಂದ ಆಚೆ ಬರ್ತಕ್ಕಂಥದ್ದು ಅವ್ರಿಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗ್ತಕ್ಕಂಥದ್ರ ಕಡೆ ಕೂಡ ಸರ್ಕಾರ ಯೋಚನೆ ಮಾಡ್ತಿರುವಂಥದ್ದು ಬಹಳ ಸ್ವಾಗತಾರ್ಹ ಕಳೆದ 12 ವರ್ಷಗಳಿಂದ.

0: ಹೊಸ ಹೊಸ ರೀತಿಯ ಯೋಜನೆಗಳು ನೋಡಿ ನೀವು 2014 ಇದ್ದಂತ ಯೋಜನೆಗಳು ಇವತ್ತಿಲ್ಲ ಅಂದ್ರೆ ಹೊಸ ರೀತಿಯ ನವೀಕರಣ ಹೊಸ ರೀತಿಯ ಸೆಟಪ್ ಅಲ್ಲಿ ಇವತ್ತು ಯೋಜನೆಗಳನ್ನ ಟೆಕ್ನಾಲಜಿಯನ್ನು ತರುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾಡ್ತಿರುವಂತದ್ದು ಪ್ರಶಂಸನೀಯ.
1: ಅಂದ್ರೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಜೊತೆಗೆ ಸಂಶೋಧನೆಯ ಪ್ರತಿಫಲ ರಿಸರ್ಚ್ ಅನ್ನ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಅದನ್ನ ಗಣನೆಗೆ ತೆಗೆದುಕೊಂಡು ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂತ ವಿಷಯದಲ್ಲಿ 12 ವರ್ಷದಲ್ಲಿ ಸಾಕಷ್ಟು ಗಣನೀಯವಾದಂತಹ ಕಾರ್ಯಕ್ರಮಗಳು ಜರುಗಿವೆ, ಜನರಿಗೆ ಲಾಭ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಒಪ್ಪೋಣ. ಆದ್ರೆ ಇವತ್ತಿನ ದಿವಸ ಸ್ವಾವಲಂಬಿ ಭಾರತ, ಏಕ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಅನ್ನುವಂತ ಒಂದು ಗುರಿ ಸಾಧನೆಯಲ್ಲಿ ನಾವು ಅದೇ ವಿಕಸಿತ ಭಾರತಕ್ಕೆ ಈ ಒಂದು ವಿಜ್ಞಾನ ಮತ್ತೆ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ, ಮುಂದೇನು ಕೂಡ ಆಗಬಲ್ಲದಂತೀರಿ?
0: ಬಹಳ ದೊಡ್ಡ ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ ವಿಕಸಿತ ಭಾರತದ ಕಲ್ಪನೆಗೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನರೇಂದ್ರ ಮೋದಿಯವರ ಬಹಳ ದೊಡ್ಡ ಕಲ್ಪನೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ವಿಚಾರಗಳಲ್ಲೂ ಯುವಕರಿಗೆ ಮಹತ್ವವನ್ನ ಕೊಡಬೇಕು, ಯುವಕರನ್ನ ಮುನ್ನೆಲೆಗೆ ತರಬೇಕು ಅಂತ. ಅದು ಯುವ ವಿಜ್ಞಾನಿಗಳಿರ್ಬೋದು, ಯುವ ರಾಜಕಾರಣಿಗಳಿರ್ಬೋದು, ಯುವ ವ್ಯಾಪಾರಸ್ಥರಿರ್ಬೋದು, ಎಲ್ಲರನ್ನು ಕೂಡ ಮುನ್ನೆಲೆಗೆ ತರುವಂತ ನಿಟ್ಟಿನಲ್ಲಿ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕನ್ನುವಂಥದ್ದು. ಹಾಗಾಗಿ ವಿಕಸಿತ ಭಾರತದ ಕಲ್ಪನೆ ಏನು ಅಂತಂದ್ರೆ ಎಲ್ಲಾ ವರ್ಗಗಳಲ್ಲೂ ಭಾರತ ಆರಾಧಿಸಬೇಕು, ಮುಂಚೂಣಿಯಲ್ಲಿರಬೇಕು ಮತ್ತು ಭಾರತದ ಮೇಲ್ಪಂಕ್ತಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ವಿಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಬಿಟ್ಟು ನಾವು ದೇಶವನ್ನ ಚರ್ಚೆ ಮಾಡ್ಲಿಕ್ಕೆ ಆಗ್ತದ? ಅಬ್ದುಲ್ ಕಲಾಂ ರನ್ ಬಿಟ್ಟು ದೇಶ ಕಟ್ಟಲಿಕ್ಕೆ ಆಗ್ತದ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ವಿಚಾರಗಳ ಮೇಲ್ಪಂಕ್ತಿ
1: ವಿಜ್ಞಾನ ಮತ್ತೆ ಸಂಶೋಧನೆ ಅಷ್ಟು
0: ಮಹತ್ವವನ್ನು ಅಂತ ಹೊಂದಿರತಕ್ಕಂಥದ್ದು. ಹಾಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದಿನ ದಿನಗಳಲ್ಲಿ ಯುವ ವಿಜ್ಞಾನಿಗಳಿಗೆ, ಯುವ ಅಧ್ಯಯನಗಳಿಗೆ ಮತ್ತು ಹೊಸ ರೀತಿಯ ಇನೋವೇಶನ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನರೇಂದ್ರ ಮೋದಿ ಅವರು ಒಂದು ಮಹತ್ವವನ್ನು ಕೊಡಬೇಕನ್ನುವಂತ ನಿರ್ಧಾರವನ್ನು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ 2047 ಏನು ಭಾರತಕ್ಕೆ 100 ವರ್ಷ ಆಗುತ್ತೆ ಅಂತ ಸಂದರ್ಭದಲ್ಲಿ
1: ವಿಕಸಿತ ಭಾರತ
0: ಸಂದರ್ಭದಲ್ಲಿ ಜಗತ್ತು ನೋಡುವಂತಹ ಮಹಾನ್ ವಿಜ್ಞಾನಿಗಳು ಈ ದೇಶದಲ್ಲಿ ಬರಬೇಕನ್ನುವಂತ ಕಲ್ಪನೆ ಕೂಡ ಅವ್ರದ್ದಿರ್ತಕ್ಕಂಥದ್ದು. ಹಾಗಾಗಿ ವಿಜ್ಞಾನವನ್ನ ಬಿಟ್ಟು ನಾವು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅಸಾಧ್ಯ.
1: ಆದರೂ ಕೂಡ ನಮ್ಮ ಒಂದು ಜನಸಂಖ್ಯೆಯನ್ನ ನೋಡೋದಾದ್ರೆ, ರಾಜ್ಯಗಳ ಒಂದು ವೈವಿಧ್ಯತೆಯನ್ನು ನಾವು ನೋಡೋದಾದ್ರೆ ಇತರ ರಾಷ್ಟ್ರಗಳಿಗಿಂತ ನಮ್ಮ ಭಾರತ ತುಂಬಾ ವಿಭಿನ್ನವಾಗಿದೆ. ಭೌಗೋಳಿಕ ಹಿನ್ನೆಲೆ ತೆಗೆದುಕೊಳ್ಳಿ, ಜನಸಂಖ್ಯೆ ತೆಗೆದುಕೊಳ್ಳಿ, ನಮ್ಮ ಎಲ್ಲ ಶಿಕ್ಷಣ ಮಟ್ಟವನ್ನು ತೆಗೆದುಕೊಳ್ಳಿ, ಯಾವುದೋ ಒಂದು 12-13 ಕೋಟಿ ಇರತಕ್ಕಂತ ರಾಷ್ಟ್ರ, ಜನಸಂಖ್ಯೆಯ ರಾಷ್ಟ್ರ, ಇವತ್ತೊಂದು ದಿವಸ ಪ್ರಗತಿ ಹೊಂದಿದ ರಾಷ್ಟ್ರ ಅಂತ ಹೇಳಿ ವಿಶ್ವದಲ್ಲಿ ನಾವು ಕಾಣ್ಕೊಂತೇವೆ. ಆದ್ರೆ ನಮ್ಮ ಒಂದು ತಂತ್ರಜ್ಞಾನ ಮತ್ತೆ ಈ ವಿಜ್ಞಾನ ನಾವೀನ್ಯತೆಗಳನ್ನು ಅಳವಡಿಸುವಾಗ ಇಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಏನೆಲ್ಲ ಇದೆ, ಇವುಗಳನ್ನ ಯಾವ ರೀತಿ ಬಗೆಹರಿಸಿಕೊಂಡ್ರೆ ಇನ್ನೂ ಅತ್ಯುತ್ತಮವಾದಂತಹ ಭಾರತ ನಾವು ಕಟ್ಟಲಿಕ್ಕೆ ಸಾಧ್ಯ ಅಂತೀರಿ?
0: ನೋಡಿ, ಖಂಡಿತವಾಗ್ಲು ಒಂದು ಪಾಪ್ಯುಲೇಷನ್ ಅನ್ನುವಂಥದ್ದು ನಮಗೆ ಬಹಳ ದೊಡ್ಡ ಚಾಲೆಂಜು. ಡೆಮೋಗ್ರಫಿ ನಮಗೆ ಚಾಲೆಂಜ್ ಇರ್ತಕ್ಕಂಥದ್ದು. ಮತ್ತೆ ಇವತ್ತಿನ ಬಹಳ ಪ್ರಮುಖವಾದಂತಹ ಅಂಶ ಏನಂತಂದ್ರೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಯಂಗ್ ಜನರೇಷನ್. ಯಾಕಂದ್ರೆ 65% ಭಾರತ ದೇಶದ ಜನಸಂಖ್ಯೆ ಯುವಕರೇ ಇರ್ತಕ್ಕಂಥದ್ದು. ಹಾಗಾಗಿ ಆ ಯುವಕರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ಅವರ ಮೆಂಟಲ್ ಹೆಲ್ತ್ ಬಗ್ಗೆ, ಆಮೇಲೆ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಸವಾಲುಗಳ ಬಗ್ಗೆ ಇವತ್ತಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಿವೆ. ಆಮೇಲೆ ಒಂದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕೇನು ಅಂತಂದ್ರೆ, ಎಲ್ಲೋ ಒಂದು ಕಡೆ ನಮ್ಮ ಪಾಪ್ಯುಲೇಷನ್ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ, ಭಾರತ ಹಿಂದುಳಿತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆದು ಇವತ್ತು 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಭಾರತ ಬೆಳೆದು ನಿಂತಿದೆ. ಅದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ನೀವು MSMEs ತಗೊಳ್ಳಿ, ಯಂಗ್ ಬಿಸ್ನೆಸ್ ಮ್ಯಾನ್ ಗಳನ್ನು ತಗೊಳ್ಳಿ, ಯಂಗ್ ಬೆಳೀತಾ ಇದೆ. ಎಸ್, ನಮಗಿಲ್ಲಿ ಡೆಮೋಗ್ರಫಿ ಅನ್ನುವಂತ ಚಾಲೆಂಜ್ ಇದೆ, ಒಂದಷ್ಟು ಇಂಟರ್ನಲ್ ಜಿಯೋಗ್ರಫಿಕಲ್ ಟೆನ್ಷನ್ಸ್ ಇದೆ, ಇಲ್ಲಿ ಒಂದಷ್ಟು ಭಯೋತ್ಪಾದಕ ವಿಚಾರಗಳು ಕೂಡ ನಮ್ಗೆ ಇರ್ತಕ್ಕಂಥದ್ದು, ಅನೇಕ ರೀತಿಯ ಗೊಂದಲಗಳು ಖಂಡಿತವಾಗ್ಲೂ ಇದೆ. ಆದ್ರೆ ಇವೆಲ್ಲವನ್ನ ಮೆಟ್ಟಿ ನಿಂತು ಭಾರತ ಇವತ್ತು 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ, ಬಲಾಢ್ಯ ರಾಷ್ಟ್ರವಾಗಿ ಇವತ್ತು ಭಾರತ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ಕಾರಣ ಅನ್ನುವಂಥ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ಯಾವುದೇ ದೇಶಕ್ಕಾಗ್ಲಿ ಒಂದು ಇಂಟರ್ನಲ್ ಟೆನ್ಷನ್ಸ್, ಇಂಟರ್ನಲ್ ಚಾಲೆಂಜಸ್ ಇದ್ದೇ ಇರ್ತದೆ. ಆದ್ರೆ ಅದನ್ನ ಮೆಟ್ಟಿ ನಿಂತು ಆ ಮುನ್ನೆಲೆಗೆ ಬರ್ತಕ್ಕಂಥದ್ದೇ ಭಾರತದ ಶಕ್ತಿ. ಮತ್ತೆ ನೀವು ನೋಡಿ, ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ, ಇವತ್ತು ನಮಗೆ ಪಾಪ್ಯುಲೇಷನ್ ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಅದೇ 140 ಕೋಟಿ ಜನರಿಗೆ ಕೋವಿಡ್ ಟೈಮಲ್ಲಿ 2 ಬಾರಿ ವ್ಯಾಕ್ಸಿನ್ ಕೊಟ್ಟಂತ ದೇಶ ನನ್ನದು.
1: ಅಲ್ಲಿ ತಂತ್ರಜ್ಞಾನ
0: ಇದೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ದೇಶದಲ್ಲೇ ತಯಾರಾದಂತ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದು ನಮ್ಮ ಮೆಡಿಕಲ್ ಇನೋವೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಟರ್.
1: ವಿಶ್ವದಲ್ಲೇ 90 ರಾಷ್ಟ್ರಗಳಿಗಿಂತಲೂ ಹೆಚ್ಚು ದೇಶಗಳಿಗೆ ನಮ್ಮ
0: ವ್ಯಾಕ್ಸಿನ್ ಹೋಗಿದೆ. ಅಂದ್ರೆ ಇಲ್ಲಿನ ಮೆಡಿಕಲ್ ಸೆಕ್ಟರ್, ಇಲ್ಲಿನ ಇನೋವೇಷನ್, ಇಲ್ಲಿನ ಟೆಕ್ನಾಲಜಿಯನ್ನ ಬೇರೆ ದೇಶಗಳು ಕೂಡ ಒಪ್ಕೊಳ್ತಾ ಇದೆ, ಒಪ್ಕೋಬೇಕು ಅನ್ನುವಂಥದ್ದೇ ನರೇಂದ್ರ ಮೋದಿ ಅವರ ಸಂಕಲ್ಪ ಕೂಡ.
1: ಇಷ್ಟೇ ಅಲ್ಲ, ಮತ್ತೊಂದು

0: ಅವು ಕೂಡ ಕೃಷಿ ಪದವೀಧರರಾಗಿರೋದ್ರಿಂದ ಮತ್ತೊಂದು ಕೃಷಿ ಕ್ಷೇತ್ರದ ಬೆಳವಣಿಗೆ ಭಾರತದಲ್ಲಿ ಎಲ್ಲ ಕಾಲದಲ್ಲೂ ಆಗ್ಲೇಬೇಕಾಗಿದೆ. ಅದರಲ್ಲಿ ವಿಜ್ಞಾನವು ಕೂಡ ಕೈ ಜೋಡಿಸ್ತಾ ಇದೆ, ತಂತ್ರಜ್ಞಾನಗಳು ಕೂಡ ಇದೆ. ಏರ್ತಾ ಇರತಕ್ಕಂತ ಜನಸಂಖ್ಯೆನಲ್ಲಿ ಶೇಕಡ 67.5% ಅಥವಾ ಶೇಕಡ 68% ಕೃಷಿಯನ್ನೇ ಅವಲಂಬಿತ ಆಗಿರ್ತಕ್ಕಂತ ಈ ಭಾರತದ ಜನಸಂಖ್ಯೆನಲ್ಲಿ ಎಷ್ಟು ತಂತ್ರಜ್ಞಾನಗಳು ಬಂದರೂ ಕೂಡ ಸಾಕಾಗ್ತಾ ಇಲ್ಲ ಅಂತ ಒಂದು ಕಡೆ. ಇದರಲ್ಲಿ ತಾವು ಹೇಳಿದ್ರಿ, ದ್ರೋಣ್ ಕಾರ್ಯಕ್ರಮಗಳಾಗಿರ್ಬೋದು, ಮಹಿಳೆಯರಿಗೆ ದ್ರೋಣ್ ದೀದಿ ಯೋಜನೆ ಬಂತು, ಈಗ ಮಣ್ಣು ಪರೀಕ್ಷೆದು ತಂತ್ರಜ್ಞಾನಗಳು ತ್ವರಿತವಾಗಿ ಅಳವಡಿಸಲಿಕ್ಕೆ ಇನ್ನೂ ಸ್ವಲ್ಪ ಕಷ್ಟದ ಒಂದು ಸಂಕೇತಗಳು ಸಿಗ್ತಾ ಇವೆ. ಇದರಲ್ಲಿ ತಮ್ಮ ಅಭಿಪ್ರಾಯ ಏನಂತ?
1: ಹೌದು, ಖಂಡಿತವಾಗ್ಲೂ. ಯಾಕಂದ್ರೆ ಒಂದು ಭಾರತದ ಜನಸಂಖ್ಯೆಯನ್ನು ನೋಡಿದಾಗ ಬಹಳ ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಆಮೇಲೆ ವಿಶೇಷವಾಗಿ ಎಲ್ಲ ರೈತ ಸಮಾಜದಿಂದ ಬರ್ತಕ್ಕಂಥವ್ರು. ಎಸ್, ಅವರ ನಡುವೆ ಟೆಕ್ನಾಲಜಿ ಮತ್ತೆ ಹೊಸ ಇನೋವೇಷನ್ ಅನ್ನ ತಗೊಂಡು ಹೋಗ್ತಕ್ಕಂಥದ್ದು ಇಟ್ಸ್ ಅ ಚಾಲೆಂಜಿಂಗ್
0: ಚಾಲೆಂಜ್,
1: ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಯಾಕಂದ್ರೆ ನೀವು ನಾನು ಕೂಡ ಒಬ್ಬ ಕೃಷಿ ಪದವೀಧರ, ಬಹಳ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ ರೈತರು ಅಷ್ಟು ಸುಲಭವಾಗಿ ಇನ್ನೊಬ್ರು ಹೇಳಿದಂತ ಮಾತನ್ನ ಕೇಳುವಂತ ಪರಿಸ್ಥಿತಿ
0: ಇಮಿಡಿಯೇಟ್ ಆಗಿ
1: ಅಳವಡಿಸ್ಕೊಡೋದಿಲ್ಲ, ಇಮಿಡಿಯೇಟ್ ಆಗಿ ಅವ್ರು ಕೇಳೋದು ಇಲ್ಲ. ಯಾಕಂದ್ರೆ ರೈತರಿಗೆ ಅವರು ಕೃಷಿಯನ್ನೇ ನಂಬಿಕೊಂಡು ಕಸಬನ್ನ ಮಾಡ್ಕೊಂಡ್ ಬಂದಿರತಕ್ಕಂತ ವ್ಯಕ್ತಿಗಳು ಅಷ್ಟು ಸುಲಭವಾಗಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಆದ್ರೆ ಅಳವಡಿಸ್ಕೊಂಡಿಲ್ವಾ, ಖಂಡಿತವಾಗ್ಲೂ ಅಳವಡಿಸ್ಕೊಂಡಿರ್ತಕ್ಕಂತ ಅನೇಕ ಜನ ರೈತರು ನಮಗೆ ನಮ್ ಕಣ್ಮುಂದೇನೆ ಸಿಗ್ತಾರೆ. ಅನೇಕ ಜನ ಕರ್ನಾಟಕದಲ್ಲಿ ಇದ್ದಾರೆ. ನೀವು ಆನೇಕಲ್ ಭಾಗಕ್ಕೊಂದ್ಸಲಿ ನೋಡಿದಾಗ ನಾರಾಯಣ ರೆಡ್ಡಿ ಅನ್ನುವಂತ ಪ್ರಗತಿಪರ ರೈತರು ಎಷ್ಟು ಚೆನ್ನಾಗಿ ಕೃಷಿಯನ್ನು ಮಾಡಿದ್ರು. ಈ ರೀತಿ ಅನೇಕ ಜನ ರೈತರು ನಮಗೆ ಸುಮಾರು ಜನ ಸಿಗ್ತಾರೆ. ಸೊ ಹಾಗಾಗಿ ಎಸ್, ಟೆಕ್ನಾಲಜಿಯನ್ನ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಚಾಲೆಂಜ್ ಇದ್ದೇ ಇದೆ ಸರ್ಕಾರದ ಅಧಿಕಾರಿಗಳು ಕೂಡ ಸರ್ಕಾರ ಕೂಡ. ಆದ್ರೆ ಆ ಪ್ರಯತ್ನವನ್ನು ಬಿಟ್ಟಿದ್ದಾರ? ಖಂಡಿತವಾಗ್ಲೂ ಇಲ್ಲ. ಇಡೀ ದೇಶದಾದ್ಯಂತ ನೀವು ಮನ್ ಕಿ ಬಾತ್ ಅಲ್ಲೇ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾವಿರಾರು ಮನ್ ಕಿ ಬಾತ್ ಗಳಲ್ಲಿ ಎಷ್ಟೋ ಈ ರೀತಿ ಯುವ ಪ್ರಗತಿಪರ ರೈತರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಟೆಕ್ನಾಲಜಿ ಅನ್ನುವಂಥದ್ದು ಬಹಳ ದೊಡ್ಡ ಆ ಜನಗಳ ನಡುವೆ ತಗೊಂಡು ಹೋಗ್ತಕ್ಕಂಥ ಒಂದು ಚಾಲೆಂಜ್ ಇದ್ದೇ ಇದೆ. ಆದ್ರೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ.
0: ಅಂದ್ರೆ ನಾವು ಒಟ್ಟಾರೆ ಈ ಒಂದು ಸಂವಾದದಲ್ಲಿ ಈ NDA ಸರ್ಕಾರದ ಈ 12 ವರ್ಷಗಳ ಸಾಧನೆಯ ಮೈಲುಗಲ್ಲುಗಳು ಅಂತ ನಾವು ಹೇಳೋದಾದ್ರೆ, ಇನ್ನೂ ಸಾಧನೆ ಮಾಡಬೇಕಾಗಿರೋದೇನಿದೆ, ಇವೆಲ್ಲವೂ ಕೂಡ ಸಂಪೂರ್ಣತೆಯನ್ನ ಪಡೆದಿವೆ ಅಂತಕ್ಕಂಥ ಭಾವನೆ ನಿಮ್ಗಿದೆಯಾ?
1: ಖಂಡಿತವಾಗ್ಲು. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಒಂದು ಡಿಜಿಟಲ್ ವಿಚಾರದಲ್ಲಿ, ಡಿಜಿಟಲ್ ಇಂಡಿಯಾ ಮಾಡುವ ನಿಟ್ಟಿನಲ್ಲಿ, ಮತ್ತೆ ವಿಜ್ಞಾನ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಮಹಿಳಾ ಸಬಲೀಕರಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ವಿಶೇಷವಾದಂತಹ ಕೊಡುಗೆ, ಮತ್ತೆ ಬಹಳ ಪ್ರಮುಖವಾಗಿ ಬಡವರು, ನಿರ್ಗತಿಕರು, ಮಧ್ಯಮ ವರ್ಗದವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಯುವಕರಿಗೆ ಅಷ್ಟೂ ವರ್ಗದವರನ್ನ ಸೇರಿಸಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ತಲುಪ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಬಹಳ ದೊಡ್ಡ ಕಲ್ಪನೆ ಏನು ಅಂತಂದ್ರೆ, ಭಾರತ ವಿಕಸಿತ ರಾಷ್ಟ್ರ ಆಗಬೇಕು. ಅದಕ್ಕೆ ಈ ಅಷ್ಟೂ ವರ್ಗದವರು, ಬಡವರು, ರೈತರು, ಕೃಷಿಕರು, ಕಾರ್ಮಿಕರು, ವಿದ್ಯಾರ್ಥಿಗಳು ಎಲ್ಲ ಕೂಡ ಕೈ ಜೋಡಿಸ್ತಾರೆ. ಭಾರತವನ್ನು ವಿಕಸಿತ ರಾಷ್ಟ್ರ ಮಾಡೋದ್ರಲ್ಲಿ ಎಲ್ಲ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದೇ ನನ್ನ ಆಶಯ.
0: ತುಂಬಾ ಸಂತೋಷ ಉತ್ಕರ್ಷ್ ಅವರೇ, ಈ ಸಮಯ ಮುಗಿತಾ ಬಂತು. ಈ ಒಂದು NDA ಸರ್ಕಾರದ 12 ವರ್ಷದ ಸಾಧನೆಯ ಒಂದು ಮೈಲುಗಲ್ಲುಗಳಲ್ಲಿ ಸಂಶೋಧನೆ, ವಿಜ್ಞಾನ, ಇದರ ಒಂದು ಲಾಭಾಂಶಗಳು, ಜೊತೆಗೆ ನಾವೀನ್ಯತೆ, ಇವುಗಳನ್ನ ತ್ವರಿತಗತಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸುವಂತೆ ಆಗುವಲ್ಲಿ ಕೈಗೊಂಡಂತಹ ಯೋಜನೆಗಳು, ಕಾರ್ಯಕ್ರಮಗಳು, ಸಮಾಜದ ಎಲ್ಲ ವರ್ಗದವರನ್ನ, ಮಹಿಳೆಯರು ತಾವು ಹೇಳಿದ್ರಿ, ಯುವಕರು ಹೇಳಿದ್ರಿ, ರೈತ ಕುಟುಂಬದವರು, ಜನಸಾಮಾನ್ಯರಿಗೂ ಕೂಡ ತಬ್ಬಿಸುವಂತಹ ಯೋಜನೆ ಸಾಕಷ್ಟು ಮಹತ್ವವನ್ನು ಪಡೆದಿವೆ. ಇನ್ನೂ ವಿಕಸಿತ ಭಾರತಕ್ಕೆ 10 ಹಲವಾರು ಕಾರ್ಯಕ್ರಮಗಳು ಖಂಡಿತ ನಡೆಸಬಹುದು ಅಂತಕ್ಕಂಥದ್ದನ್ನ ತಾವು ಬೆಳಕು ಚೆಲ್ಲಿದ್ರಿ. ಸ್ಟುಡಿಯೋದಲ್ಲಿ ಬಂದು ಇಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ NDA ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತಾದಂತಹ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಉತ್ಕರ್ಷ್, KS ಅಂಕಣಕಾರರು. ಸಂವಾದವನ್ನು ನಡೆಸಿಕೊಟ್ಟವರು ಡಾ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ, IAHR ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.
4: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
5: ಆದ್ರೆ ಆ ಜುಮ್ಕಿ
4: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
5: RBI ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಕೇಳಿ ಮುಖೇಶ್ ಅವರು ಹಾಡಿರುವ ಮೇರಾ ನಾಮ್ ಜೋಕರ್ ಚಿತ್ರದ ಈ ಗೀತೆಯನ್ನು

0: ಕಾರ್ಯಕ್ರಮ ಸ್ವರ ಸೌರಭ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಯುವವಾಣಿ.

0: ಎಲ್ಲರಿಗೂ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪ್ರಮೋದ ಮೋಹನ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರ ಕಾವ್ಯನಾಮ ಪದಚಿಹ್ನ. ಪದಚಿಹ್ನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ನಾನು ಪದಚಿಹ್ನ. ಯುವವಾಣಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು.
0: ಪದಚಿಹ್ನ ಅವರೇ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ಸೆಳೆತ ಡಿಜಿಟಲ್ನತ್ತ ಹೆಚ್ಚಾಗಿದೆ, ಆದರೆ ಬರವಣಿಗೆಯತ್ತ ಅವರ ಆಕರ್ಷಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳೋರೇ ಹೆಚ್ಚು. ಆದರೆ ನೀವು ಈ ಸಾಲಿನಲ್ಲಿ ಬಹಳ ಅಪರೂಪವಾಗಿ ನಿಲ್ತೀರ. ನೀವು ಇಲ್ಲಿಯವರೆಗೂ 8 ಪುಸ್ತಕಗಳನ್ನ ಬರೆದಿದ್ದೀರಾ. ಮೈಸೂರು ಪಾಕ್ ಹುಡುಗ, ನಾವು ಏಕೆ ಬದುಕಬೇಕು, ಮಾಯಾ ನಿಕೇತನ, ನಿಮ್ಮದಿ ನೆಮ್ಮದಿ, ಸ್ವಪ್ನಗಿರಿ ಡೈರೀಸ್, ಅಷ್ಟಾವಕ್ರ, ಮನಸ್ಸು ಜೋಪಾನ, ಜೊತೆಗೆ ಹಿಂದಿ ಕವಿತೆಗಳ ಸಂಕಲನವನ್ನ ಕೂಡ ಹೊರತಂದಿದ್ದೀರಾ, ದಿಲ್ ಕೋ ಕುಚ್ ಕೆಹನಾ ಬಾಕಿ ಹೇ. ನಿಮ್ಗೆ ಇಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಹೇಗ್ ಸಾಧ್ಯ ಆಯ್ತು?
1: ಹೇಗ್ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ನಂಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಸ್ಕೂಲು ಅಥವಾ ಕಾಲೇಜು ಸಮಯದಲ್ಲಿ

ನನ್ನ ಫ್ರೆಂಡ್ ಸುತ್ತಮುತ್ತರೆಲ್ಲ ತುಂಬಾ ಜನ ಓದೋರು, ಆದ್ರೆ ನನಗೆ ಅಂತ ಓದು ಅಥವಾ ಬರವಣಿಗೆಯ ದೊಡ್ಡ ಅಭ್ಯಾಸ ಅಂತೇನಿಲ್ಲ. ಆದ್ರೆ ಕೆಲವೊಮ್ಮೆ ಈ ಕೆಲವು ಯಾವುದೋ ಒಂದು ವಿಷಯನ ನಾವು ನೇರವಾಗಿ ಹೇಳಕ್ ಆಗಲ್ಲ ಅನ್ನೋ ಒಂದ್ ಸಂದರ್ಭದಲ್ಲಿ ಹೇಗ್ ಹೇಳ್ಬೋದು ಅಂತ ಯೋಚನೆ ಮಾಡಕ್ ಹೋದಾಗ ಓಕೆ ಒಂದು ನಾಲ್ಕು ಸಾಲಿನ ಕವಿತೆಯಲ್ಲಿ ಹೇಳ್ಬೋದು ಅಂತ ಶುರುವಾಗತ್ತೆ. ಹಾಗೆ ನನಗೆ ಮೊದಲು ತುಂಬಾ ಇಷ್ಟ ಆಗಿದ್ದು ಗುಲ್ಜಾರ್. ಗುಲ್ಜಾರ್ ಕವಿತೆಗಳು ನಾನು ತುಂಬಾ ಚೆನ್ನಾಗಿ ಕೇಳ್ತಿದ್ದೆ, ಓದ್ತಿದ್ದೆ. ಹಂಗ್ ಬರಿಬೇಕಾದ್ರೆ ಬರೆದ್ರೆ ಒಂದ್ ಗುಲ್ಜಾರ್ ತರದ ಒಂದ್ ನಾಲ್ಕು ಲೈನ್ ಬರೆಯೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ಪಿ ಯು ಸಿಯಲ್ಲಿ ಇದ್ದಾಗ ಅದು ಶುರುವಾಗಿದ್ದು. ನಾನು ಮೊದಲಿಗೆ ಬರೆಯಕ್ ಶುರು ಮಾಡಿದ್ದು ಹಿಂದಿಯಲ್ಲಿ. ಅಲ್ಲಿಂದ ಇಂಜಿನಿಯರಿಂಗ್ ಬರೋಷ್ಟೊತ್ತಿಗೆ ಒಂದು ಓಕೆ ಎರಡು ಪ್ಯಾರ ಮೂರು ಪ್ಯಾರ ಆಗಿ ಒಂದು ಕತೆ ತರ ಬರೆಯೋಣ ಅಂತ ಅನ್ಕೊಂಡು ಶುರು ಮಾಡಿದ್ದು. ಆಮೇಲೆ 2021 ಜೋಗಿ ಸರ್ ಮತ್ತೆ ಕುಂಟಿನಿ ಅವರು ಅವರ ಪರಿಚಯ ಆಯ್ತು. ಹಂಗೆ ಅವರ ಒಂದು ಬಳಗದಲ್ಲಿ ಅವರ ಒಂದು ತಂಡದಲ್ಲಿ ಸೇರಿದಾಗ ಒಂದು ಕಥೆನ ಹೇಗೆ ಬರೀಬೇಕು ಅಥವಾ ಹೇಗೆ ನೋಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋದ್ರು. ಅಲ್ಲಿಂದ ಒಂದ್ ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದ್ದು, ಇನ್ನು ಕಲಿತಾ ಇದ್ದೀನಿ. ಹೀಗೆ ಶುರುವಾಗಿದ್ದು ಒಂದು ಪಯಣ. 2021 ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗಿದ್ದು, ಈಗ 26 9th ಪ್ರಕಟ ಆಗ್ತಾ ಇದೆ. ಇನ್ನೊಂದು

0: ಆಯ್ತು, ಹಂಗೆ ಅವರ ಒಂದು ಬಳಗದಲ್ಲಿ ಅವರ ಒಂದು ತಂಡದಲ್ಲಿ ಸೇರಿದಾಗ ಒಂದು ಕಥೆನ ಹೇಗೆ ಬರೀಬೇಕು ಅಥವಾ ಹೇಗೆ ನೋಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋದ್ರು. ಅಲ್ಲಿಂದ ಒಂದ್ ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದ್ದು, ಇನ್ನು ಕಲಿತಾ ಇದ್ದೀನಿ. ಹೀಗೆ ಶುರುವಾಗಿದ್ದು ಒಂದು ಪಯಣ.
1: 2021
0: ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗಿದ್ದು, ಈಗ 26 9 ಪ್ರಕಟ ಆಗ್ತಾ ಇದೆ. ಇನ್ನೊಂದ್ 2-3 ಈ ವರ್ಷನೇ ಬರೋ ಆಗಿದೆ. ನಾನು ಪುರ್ಸೊತ್ತಿದ್ದಾಗ ಬರಿತೀನಿ ಅಥವಾ ನನಗೇನೋ ಮಾಡಕ್ಕೇನು ಕೆಲಸ ಇಲ್ದಿದ್ದಾಗ ಬರಿತೀನಿ ಅಂತಲ್ಲ, ನಾನು ಬರಿತೀನಿ. ಬರೆಯೋದು ಪಾರ್ಟ್ ಆಫ್ ಬದುಕು. ನಂಗೆ ಎಲ್ಲದೂ ಬೇಕು ಬದುಕಲ್ಲಿ. ನಂಗೆ ಬರವಣಿಗೆ ಮಾತ್ರ ಬದುಕು ಅಂತ ಹೇಳಲ್ಲ. ನಾನು ಪುರ್ಸೊತ್ತಿದ್ದಾಗ ನನಗೆ ಗಾಡಿ ತಗೊಂಡು ಒಬ್ಬನೇ ತಿರುಗಾಡೋದಕ್ಕೂ ಇಷ್ಟ, ಯಾವ್ದೋ ಒಂದಿಷ್ಟ ಅದ್ಭುತ ದೃಶ್ಯಗಳು ಕಂಡಾಗ ನನಗೆ ಫೋಟೋ ತೆಗಿಯೋದಕ್ಕೂ ಇಷ್ಟ. ಯಾವ್ದಾದ್ರು ಒಬ್ರು ನಾಟಕ ಇದೆ ಮಾಡಕ್ ಬರ್ತೀಯ ಅಂತ ಕೇಳಿದ್ರೆ ಖಂಡಿತ ಖುಷಿಯಿಂದ ಹೋಗ್ತೀನಿ. ಅದು ಎಲ್ಲದೂ ಬೇಕು ನಂಗೆ.
1: ಜೀವನದ ನಾನಾ ಆಯಾಮಗಳನ್ನ ಜೀವನದ ಜೊತೆ ಜೊತೆಯಾಗಿ ಬದುಕ್ತಾ ಹೋಗ್ತಾ ಇದ್ದೀರಾ. ಒಬ್ಬ ಲೇಖಕನಾಗಿ ನಿಮ್ಗನ್ಸೋ ಹಾಗೆ ಓದುಗರು ಕೃತಿಯನ್ನ ಓದುವಾಗ ಏನನ್ನ ಅರಸ್ತಾ ಇರ್ತಾರೆ, ಏನನ್ನ ಹುಡುಕ್ತಾ ಇರ್ತಾರೆ?
0: ಅಂದ್ರೆ ಈಗ ತುಂಬಾ ಜನ ಈ ಡಿಜಿಟಲ್ ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದೂ ಬೆರಳು ತುದಿಗೆ ಸಿಕ್ಬಿಡುತ್ತೆ. ಸೊ 3 ಇಂತ ಜಾಸ್ತಿ ಇರುವಂತ ರೀಲ್ಸ್ ನೋಡೋದಕ್ಕೂ ತುಂಬಾ ಜನ ಟೈಮ್ ಇಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದು ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗಲೂ ಆ ಕ್ಷಣ ಸಿಕ್ಕಿದ್ರೆ, ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡು ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ.
1: ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ, ನಿಮ್ಮ ಕೃತಿಯನ್ನ ನೀವು ಮೊದಲು ಓದಿದಾಗ ನಿಮಗೆ ಮೂಡ್ಬರೋ ಭಾವನೆ ಯಾವುದು?
0: ನಾನು ಒಂದು ಪೂರ್ತಿ ಪುಸ್ತಕ ರೆಡಿ ಆದ್ಮೇಲೆ ಅದನ್ನ ನಾನು ಓದೋದಕ್ಕಿಂತ ಹೆಚ್ಚು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗಣೇಶ್ ಅಂತ, ಅವನು ಓದ್ತಾನೆ. ಇಲ್ಲದೆ ಹೋದ್ರೆ ನಮ್ಮಅಮ್ಮ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಏನಾರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಹೇಳೋದು ಅವರೇ. ಇನ್ನು ಪ್ರಿಂಟ್ ಆಗಿ ಬಂದ್ಮೇಲೆ ನಮ್ಮಅಪ್ಪ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಮತ್ತೆ ಹೊಸ್ದಾಗಿ ಮಾಡ್ತಾರೆ. ಅಮ್ಮ ಅಥವಾ ಗಣೇಶ ನಂಗೇನಾದ್ರು ಹಾ ಇಲ್ಲ ಇದು ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೆ ನನಗದು ಸಾಕು, ನನಗೆ ಇನ್ನು ಹೆಚ್ಚಿನದ್ದು ಇನ್ನೇನು ಬೇಡ, ಇನ್ನು ಉಳಿದಿದ್ದೇನೆ ಬಂದ್ರೆ ಅದು ಬೋನಸ್.
1: ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ತೀರಾ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ?
0: ಡಿಪೆಂಡ್ಸ್ ನಾನು ಏನ್ ಬರೀತಾ ಇದ್ದೀನಿ ಅನ್ನೋದ್ರ ಮೇಲೆ. ಈಗ ಕೆಲವೊಮ್ಮೆ ಮೋಟಿವೇಶನಲ್ ಪುಸ್ತಕ ಬರಿಬೇಕು ಅಂತಂದಾಗ ನಂಗೆ ತುಂಬಾ ರೆಫರೆನ್ಸ್ಗಳು ಬೇಕಾಗುತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶನಲ್ ಸ್ಪೀಕರ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನಂಗೆ ಯಾವ್ದೇ ರೆಫರೆನ್ಸ್ ಸಿಕ್ಕಿದ್ರು ನಂಗದು ಬೋನಸ್. ಹಿಂಗ್ ಬೇರೆ ಬೇರೆ ರೆಫರೆನ್ಸ್ಗಳು ಏನಿರುತ್ತೋ ಅದು ಇಟ್ಕೊಂಡಿರ್ತೀನಿ. ಅದನ್ನು ಹೊರತಾಗಿಯೂ ಬರಿಬೇಕಾದ್ರೆ ನಾನು ಮತ್ತೆ ಲ್ಯಾಪ್ಟಾಪ್ ಎರಡೇ ಇರುವಂತದ್ದು. ಅದು ಹೆಂಗಾಗುತ್ತೋ ಹಂಗೆ.
1: ನೀವೇ ಬರೆದಿರುವಂತಹ ಕವಿತೆಗಳ ಒಂದಷ್ಟು ಸಾಲುಗಳನ್ನ ನಮಗೆ ಹೇಳ್ಬೋದಾ?
0: ಇತ್ತೀಚೆಗೆ ಬರೆದಿರೋ ಕವಿತೆ: ನಿನ್ನ ಪ್ರಪಂಚ ಬೇರೆ, ನನ್ನ ಅಸ್ತಿತ್ವ ಬೇರೆ, ನಿನಗೆ ಬಿಡುವುದು ಕಷ್ಟವಿರಬಹುದು, ನನಗೆ ಗೊತ್ತಿಲ್ಲ ಹೊಸದಾಗಿ ಕಟ್ಟುವುದು, ಆದರೆ ಒಪ್ಪಿದರೆ ನೀನು ಇಬ್ಬರು ಹೊಸ ಕಾಲದಲ್ಲಿ ಬದುಕಬಹುದು. ನಿನ್ನ ಕಥೆಯೇ ಬೇರೆ, ನಾ ಬರೆದ ಕವಿತೆ ಬೇರೆ, ನಿನ್ನ ಕಥೆಯಲ್ಲಿ ನಾನಿಲ್ಲ, ನನ್ನ ಕವಿತೆಗೆ ನೀ ಗೊತ್ತೇ ಇಲ್ಲ, ಆದರೆ ಒಪ್ಪಿದರೆ ನೀನು ಇಬ್ಬರು ಕಾದಂಬರಿಯ ಬರೆಯಬಹುದು. ನೀ ಸಾಗುವ ದಾರಿ ಬೇರೆ, ನಾನಿರುವ ವಿಳಾಸ ಬೇರೆ, ನಿನ್ನ ದಾರಿಗೆ ವಿಳಾಸವಿಲ್ಲ, ನನ್ನ ವಿಳಾಸಕ್ಕೆ ದಾರಿ ಗೊತ್ತಿಲ್ಲ, ಆದರೆ ಒಪ್ಪಿದರೆ ನೀನು ಇಬ್ಬರು ಸೇರಿ ಹೊಸ ದಾರಿಯಲ್ಲಿ ಹೊಸ ವಿಳಾಸ ಬರೆಯಬಹುದು.
1: ತುಂಬಾ ಚಂದದ ಸಾಲುಗಳು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬರೀತೀರಾ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಕವಿತೆಯನ್ನ ಬರೀತೀರಾ ನೀವು ಅಂತ ಕೇಳಲ್ಪಟ್ಟಿದ್ವಿ. ಹಿಂದಿಯಲ್ಲಿರೋ ಸಾಲುಗಳನ್ನ ಹೇಳ್ಬೋದಾ?
0: ಹಾ, ಮೈ ಲಿಖನಾ ಸಕಾ ತುಮ್ ಪಡನಾ ಸಕೆ, ಮೇರೆ ಹಾಥ್ ಮೇ ತೆರೆ ನಾಮ್ ಕಿ ಲಕೀರ್, ತೆರೆ ದಿಲ್ ಮೇ ಮೇರಾ ತಸ್ವೀರ್, ಚಾಹೆ ಏಕ ದಿನ ಯಾ ಚಾಹೆ ಏಕ ಪಲ್, ಜಹಾ ತುಮ್ ಔರ್ ಮೇ ಏಕ ಹೋ, ಐಸಾ ಕೋಯಿ ತಕದೀರ್ ಮೈ ಲಿಖನಾ ಸಕಾ, ತೆರೆ ಗಲಿ ಕೋ ಢೂಂಡತೆ ಅಂಜಾನ್ ರಾಹ ಪರ್, ಹಾಥ್ ಮೇ ವೋ ಖತ್ ಪಕಡ್ಕರ್, ಜಿಸ್ ಮೇ ಲಿಖಿ ತಿ ಕಹಾನಿ ಅಪ್ನಿ, ಅನ್ ಕಹಿ ಬಾತೇ ದಿಲ್ ಕಿ, ಜೋ ಭೀಗ ಗಯಾ ತಾ ಬಾರಿಶ್ ಮೇ, ಉನ್ ಶಬ್ದೋಂ ಕೋ ಟುಕಡೋಂ ಕೋ ತುಮ್ ಪಡ ನಾ ಸಕೆ, ಮುಜೆ ಫಿರ್ ಲಿಖನೆ ಕಿ ಆಸ್ ತಿ ಪರ್ ಶಬ್ದ ಟೂಟ ಗಯೆ, ಚಾಹ ಕರ್ ಬಿ ತುಮ್ ಪಡ ನಾ ಸಕೆ, ಸಾರೆ ಜಜ್ಬಾತ್ ರೂಟ ಗಯೆ, ನಾ ಕಿಸ್ಮತ್ ಸಾಥ್ ತಿ ನಾ ಹಮ್ ಸಾಥ್ ರಹೆ, ಹಮಾರಿ ವೋ ಕಹಾನಿ ಬನ್ ಗಯೆ, ಜಿಸೆ ಮೇ ಲಿಖ ನಾ ಸಕಾ ತುಮ್ ಪಡ ನಾ ಸಕೆ. ಇದು ಒಂದು ಅಪೂರ್ಣ ಪ್ರೇಮ ಕವಿತೆ ತರ. ಅಂದ್ರೆ ನಾನು ಬರೆಯೋಕೆ ಸಾಧ್ಯ ಆಗ್ಲಿಲ್ಲ, ನಿನಗೆ ಓದೋಕೆ ಸಾಧ್ಯ ಆಗ್ಲಿಲ್ಲ ಅಂತ. ನನ್ನ ಕೈಯಲ್ಲಿ ನಿನ್ನ ಹೆಸರು, ನನ್ನ ಹೃದಯದಲ್ಲಿ ನಿನ್ನ ಫೋಟೋ, ಯಾವ್ದಾದ್ರು ಒಂದು ಕ್ಷಣ ನಾವಿಬ್ರು ಒಂದೇ ಆಗಿರುವಂತದ್ದು, ಆ ತರದೊಂದು ವಿಧಿನ ನಾನು ಬರೆಯಕ್ಕಾಗ್ಲಿಲ್ಲ. ನೀನಿರೋ ಜಾಗಕ್ಕೆ ನಾನು ಕಳಿಸಿರುವಂತ ಒಂದು ಪತ್ರ, ಅದರಲ್ಲಿರುವಂತ ಮುರಿದೋಗಿರೋ ಶಬ್ದಗಳು, ಅದನ್ನ ನೀನು ಯಾವಾಗ್ಲೂ ಓದಕ್ಕೆ ಆಗ್ಲಿಲ್ಲ. ನನಗೆ ಮತ್ತೊಮ್ಮೆ ಬರೆಯೋ ಆಸೆ ಇತ್ತು, ನಿನಗೆ ಮತ್ತೊಮ್ಮೆ ಓದಿಸೋ ಆಸೆ ಇತ್ತು, ಆದರೆ ಬರೆಯೋದಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ, ಶಬ್ದಗಳು ಜೀವಂತವಾಗಿರಲಿಲ್ಲ. ನಮ್ಮಿಬ್ಬರ ಕಥೆ

0: ಎಷ್ಟು ಅಪೂರ್ಣವಾಗಿತ್ತು ಅಂತಂದ್ರೆ ನಾನು ಬರೆಯಕ್ಕಾಗಲಿಲ್ಲ, ನೀವು ಓದಕ್ಕಾಗಲಿಲ್ಲ.
1: ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ಸಾಹಿತ್ಯ ರಚನೆಯನ್ನ ಮಾಡ್ತಿದ್ದೀರಾ, ಏನಾದರೂ ಕಷ್ಟ ಅನ್ಸುತ್ತಾ ಅಥವಾ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
0: ವ್ಯತ್ಯಾಸ ಭಾಷೆಯಷ್ಟೇ ವ್ಯತ್ಯಾಸ, ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ನಂಗೆ ಕಾಣಲ್ಲ. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಆಗಿದ್ದರಿಂದ ನನಗೆ ಹಿಂದಿನೂ ಸುಲಭನೇ, ಖುಷಿನೇ. ಕನ್ನಡದಲ್ಲಿ, ಕನ್ನಡ ನನ್ನ ಭಾಷೆ ಆಗಿದ್ದಕ್ಕೆ ಅದರ ಮೇಲೆ ಒಲವು ಕೂಡ ಜಾಸ್ತಿ ಇದೆ. ಹಂಗಾಗಿ ಅದರಲ್ಲಿ ಬರಿಬೇಕಾದ್ರೆ ನಂಗೆ ತುಂಬಾ ಮಜಾ ಬರುವಂತದ್ದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ನಟ ಕೂಡ, ಹೇಗೆ ಶುರುವಾಯಿತು ನಟನೆಯ ಜರ್ನಿ?
0: ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡಿ ತುಂಬಾ ಇಷ್ಟ. ಪೌರಾಣಿಕ ನಾಟಕಗಳಿಂದನೇ ಶುರುವಾಗಿರುವಂತದ್ದು. ಸುಧನ್ವ ಅರ್ಜುನ ಇರ್ಬೋದು, ಆಮೇಲೆ ನಾವಪ್ಪ ತಾಳಮದ್ಲೆ ಅರ್ಥಧಾರಿಗಳು, ಹಾಗಾಗಿ ಯಕ್ಷಗಾನನೂ ಒಂದ್ ಸ್ವಲ್ಪ ಹೆಚ್ಚು ಇಷ್ಟ ನಮ್ಗೆ. ಅದ್ರ ಜೊತೆಗೆ ಆಮೇಲೆ ಕಾಲೇಜಿಗೆ ಬಂದ ತಕ್ಷಣ ಮತ್ತೆ ನಮ್ದೊಂದು ನಾಟಕದ ಟೀಮಲ್ಲಿ ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೊಂದು ಕಾಲೇಜ್ ಎಲ್ಲ ಮುಗಿದ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ನಾಟಕದ ತಂಡದ ಜೊತೆ ಒಂದ್ ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಹಂಗೆ ಒಲವು ನಾಟಕದ ಬಗ್ಗೆ, ಅದು ವೇದಿಕೆ ಮೇಲೆ ಹೋದಾಗ ಅದೊಂಥರ ಖುಷಿ, ನಾನು ನಾನಾಗಿರಲ್ಲ ಬೇರೆ ಏನೋ ಆಗಿರ್ತೀವಲ್ಲ, ಆ ಖುಷಿ ಹೆಚ್ಚು ಇಷ್ಟಪಡ್ತೀನಿ ನಾನು.
1: ಬಹುಶಃ ನಿಮ್ಗೆ ಇದೇ ಕಾರಣಕ್ಕೆ ಸಾಹಿತ್ಯನೂ ಜಾಸ್ತಿ ಇಷ್ಟ ಅಂತ ಅನ್ಸುತ್ತೆ, ಯಾಕಂದ್ರೆ ಒಂದು ಕಥೆಯನ್ನು ಬರೆಯುವಾಗ್ಲೂ ಕಾದಂಬರಿ ಬರೆಯುವಾಗ್ಲೂ ನಾವು ನಾವಾಗಿರಲ್ಲ.
0: ಹೌದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ಟ್ರಾವೆಲರ್, ಸ್ವಯಂ ಸೇವಕರಾಗಿ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡ್ತಿರ್ತೀರಾ. ಬದುಕಿನ ನಾನಾ ಆಯಾಮಗಳಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
0: ಸ್ವಯಂ ಸೇವಕ ಕಾರ್ಯಗಳು ಅಂತಂದಾಗ ನಂಗದೊಂದು ಸಣ್ಣ ಜವಾಬ್ದಾರಿ, ನಮ್ದು ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಆಯಾಮದಲ್ಲಿ ಒಂದು ವಿಷಯನ ನೋಡಬಹುದು, ನೋಡೋದಕ್ಕೆ ಅವಕಾಶ ಇರುವಂತದ್ದು. ಟ್ರಾವೆಲ್ ಅಂತ ಬಂದಾಗ್ಲೂ ಹಾಗೆ ಆಗೋದು, ನಾವು ಇನ್ನೆಲ್ಲೋ ಹೋದಾಗ ಅಲ್ಲಿಯ ಒಂದು ಕಥೆ, ಅಲ್ಲಿಯ ಒಂದು ವಿಶೇಷತೆ ಇವೆಲ್ಲ ನಮಗೆ ಹೆಚ್ಚು ಮನಸ್ಸಿಗೆ ಹತ್ತಿರ ಆಗುವಂಥದ್ದು. ಅದು ನನ್ನ ಪ್ರಕಾರ ಅವೆಲ್ಲವೂ ಮನುಷ್ಯನನ್ನ ಇನ್ನೊಂದು ಸ್ವಲ್ಪ ಹಂಬಲ್ ಮಾಡುತ್ತೆ. ಯಾವುದನ್ನು ಇದು ನನ್ನ ಕೆಲಸ, ಇದು ಇದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನಾನು ಮಾಡಲ್ಲ, ನನಗವೆಲ್ಲ ನನಗೆ ಖುಷಿ ಕೊಡುತ್ತೆ, ಹಾಗಾಗಿ ಮಾಡೋದು.
1: ಖುಷಿಯನ್ನ ಅರಸ್ತಾ ಖುಷಿಗೋಸ್ಕರನೇ ಖುಷಿಯಾಗಿ ಬದುಕ್ತಾ ಇದ್ದೀರಾ. ಪದಚಿನ್ಹ ಅವರೇ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ಧನ್ಯವಾದ.
0: ಧನ್ಯವಾದಗಳು.
1: ಕೇಳುಗ್ರೆ, ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಇದೀಗ ಮುಂದುವರೆಸ್ತಾ ಇದ್ದೀವಿ ಜನಪದ ಗೀತೆಗಳ ಜೊತೆಯಾಗಿ. ಜನಪದ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಉತ್ಸಾಹಿ ಯುವಕರ ತಂಡವೊಂದು ನಮ್ಮ ಜೊತೆಯಾಗಿದೆ. ನಮಸ್ಕಾರ.
2: ನಮಸ್ತೆ. ನನ್ನ ಹೆಸರು ಮಿಲಿಂದ ಅಂತ, ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂಎಸ್ ಇನ್ ಅಪ್ಲೈಡ್ ಜಿಯಾಲಜಿ ಓದ್ತಾ ಇದ್ದೀನಿ.
3: ನನ್ನ ಹೆಸರು ಪ್ರವೇಕ್ ಎಸ್ ಆಚಾರ್ ಅಂತ, ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
4: ನನ್ನ ಹೆಸರು ವೀಣಾ, ನಾನು ಓದಿದ್ದು ಬಿಕಾಂ, ಸದ್ಯಕ್ಕೆ ನಾನೀಗ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ.
5: ನನ್ನ ಹೆಸರು ಗಿರೀಶ್ ಅಂತ, ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೀನಿ.
1: ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೀಗ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಗಾಯನ ಆರಂಭವಾಗ್ತಿದೆ.
3: ಮೊದಲಿನ ಗೀತೆ ಮಂಟೇಸ್ವಾಮಿ ಅವರು ಕುರಿತಕ್ಕಂತಹ ಒಂದು ಜನಪದ ಗೀತೆ.
6: ಗಜಮುಖನೇ ಗರ್ಭ

ಮುಂದಿನ ಹಾಡು ಸೋಮಚೋಮನ ಕುಣಿತದ ಸಂದರ್ಭದಲ್ಲಿ ಆ ಸೋಮನ ಕುಣಿತದ ಗೊಂಬೆಯನ್ನು ಕೆಳಗಿಳಿಸಿದಾಗ ವಿಶ್ರಾಮದ ಸಮಯದಲ್ಲಿ ಹಾಡುವಂತಹ ಹಾಡು, ವಿಭಿನ್ನವಾದಂತಹ ಹಾಡು, ತಾಲಿಲ್ಲ ಇಲ್ಲಿಲ್ಲ ಇಲ್ಲೋ ಅಂತ.

0: ಮುಂದಿನ ಗೀತೆ ದರಗೆ ದೊಡ್ಡವರ ಮೇಲಿರುವಂತ ತಿಂಗಾಳು ಮುಳುಗಿದವು.
1: ಈ ಎಡಗಾಡೆ ಕಂಡಾಯಾ

0: ಧನ್ಯವಾದ.
1: ಜಾನಪದ ಗೀತೆಗಳ ಸೊಗಡನ್ನ ಉಣಬಡಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪದಚಿನ್ಹ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ನಂತರ ಪ್ರಸ್ತುತಪಡಿಸಲಾದ ಜನಪದ ಗೀತೆಗಳ ಗಾಯನದಲ್ಲಿ ಭಾಗವಹಿಸಿದವರು ಮಿಲಿಂದ ಎಸ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ, ಪ್ರವೇಕ ಎಸ್ ಆಚಾರ್. ಕಾರ್ಯಕ್ರಮದ ನಿರೂಪಣೆ ಮಮತಾ, ಸಂಕಲನ ಮುಖೇಶ್, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಹೆಂಡ, ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ, ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
3: ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
4: ಭಾರತೀಯ ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕೋ ಸುನ್ವಾನೆ ಜಾ ರಹೆ ಹೈ ವಿದುಷಿ ಸ್ಮಿತಾ ಮೊಕಾಶಿ ಕಾ ಶಾಸ್ತ್ರಿ ಗಾಯನ್.
5: ನಮಸ್ಕಾರ. ಇನ್ ಟುಡೇಸ್ ಆಲ್ ಇಂಡಿಯಾ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ಕ್ಲಾಸಿಕಲ್ ವೋಕಲ್ ಪರ್ಫಾರ್ಮೆನ್ಸ್ ಬೈ ವಿದುಷಿ ಸ್ಮಿತಾ ಮೊಕಾಶಿ.
4: सुरों की साधना गायन की समृद्ध परंपरा को आत्मसात करने वाली आकाशवाणी और दूरदर्शन की टॉप ग्रेड कलाकार विदुषी स्मिता मोकाशी पंडित अजय पोहनकर जैसे दिग्गज गुरुओं के सानिध्य में तराशा गया स्वर है.
5: अ टॉप ग्रेड आर्टिस्ट ऑफ आकाशवाणी एंड दूरदर्शन विदुषी स्मिता मोकाशी हैज डेडिकेटेड हरसेल्फ टू द परस्यूट ऑफ नोट्स एंड थरोली एब्जॉर्ब द रिच ट्रेडिशन ऑफ क्लासिकल सिंगिंग. Her voice has been beautifully nurtured under the guidance of legendary gurus including Pandit Ajay Pohankar.
4: Tansen aur Amir Khan jaise pratishthit samaroh ki aap shobha bada chuki hain. Prayag Mahakumbh se lekar London ki Nehru Center tak aapne apni gayaki ki chhaap chhodi hai.
5: She has graced prestigious music festivals like the Tansen Samaroh and Ustad Amir Khan Samaroh, leaving an indelible mark with her singing from the Prayag Mahakumbh to the Nehru Center in London.
4: Aapko Kala Shri aur Mohammad Rafi jaise kai sammanon se nawaza gaya hai. Aapki prastutiyan na keval takniki roop se sudhrad hai balki unme Bharati sangeet ki gehri ruhaniyat bhi jhalakti hai.
5: Honored with several accolades including the Kala Shri and Mohammad Rafi awards, her performances are not only technically flawless but also deeply reflect the soul of Indian classical music.
4: Aaj aap sarvpratham prastut kar rahi hain raag maru bihag. Vilambit rachna ek taal mein nibaddh hai jiski bol hai man taj deho pyare. Madhyalay teen taal mein nibaddh rachna ki bol hai mano na jiyara mora, aur ek taal mein nibaddh drut rachna ki bol hai mano na hi tumri baat. आपके साथ तबले पर संगत कर रहे हैं गांधार.

0: तथा सूचना और प्रसारण मंत्रालय के यूट्यूब चैनलों पर भी किया जाएगा। हिंदी प्रसारण के तुरंत बाद आकाशवाणी प्रादेशिक भाषाओं में भी कार्यक्रम प्रसारित करेगा। हिंदी पत्रकारिता के 200 वर्ष पूरे होने के उपलक्ष्य में संचार मंत्री ज्योतिरादित्य सिंधिया ने आज नई दिल्ली में पहले हिंदी समाचार पत्र उदंत मार्तंड के सम्मान में एक स्मारक टिकट और प्रथम दिन का कवर जारी किया। राष्ट्रीय संचालन समिति ने प्रधानमंत्री सेतु योजना के अंतर्गत आंध्र प्रदेश के विशाखापत्तनम आईटीआई क्लस्टर के लिए एक निजी कंपनी ऑर्सिलर मित्तल निपॉन स्टील इंडिया की रणनीतिक निवेश योजना एसआईपी को मंजूरी दे दी है। ये मंजूरी प्रधानमंत्री कौशल और रोजगार क्षमता परिवर्तन प्रधानमंत्री सेतु योजना के अंतर्गत स्वीकृत होने वाली पहली एसआईपी है। ब्रिस्टल में दूसरे महिला T20 क्रिकेट मैच में मेजबान इंग्लैंड ने भारत को 26 रन से हरा दिया है। पहले बल्लेबाजी करते हुए इंग्लैंड ने भारत को 169 रन का लक्ष्य दिया। जवाब में भारतीय टीम 20 ओवर में 9 विकेट पर 142 रन ही बना सकी। चिराग शेट्टी और सात्विक साईराज रंकी रेड्डी सिंगापुर ओपन बैडमिंटन टूर्नामेंट के डबल्स फाइनल में पहुंच गए हैं। मौसम विभाग ने कल पूर्वी राजस्थान, हिमाचल प्रदेश, उत्तराखंड और विदर्भ में ओलावृष्टि के साथ बादल गरजने और बिजली चमकने की संभावना व्यक्त की है। इसके साथ ही ये समाचार बुलेटिन समाप्त हुआ।
1: आकाशवाणी धारवाड। ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ನಾರಾಯಣ್ ಬಾದ್ರಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುನೀತಿ ಪಥ ಕಥಾನಾಟಕ ಸರಣಿ, ನಾಟಕ ತಾನೊಂದು ಬಗೆದರೆ, ಮೂಲ ರಚನೆ ಜಗನ್ನಾಥ ಚಮ್ಮದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಜಿ ಸುರೇಖ ಸುರೇಶ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLSVDIT ಹಳಿಯಾಳ. 7:15 ನಯನದೀಪ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ARMD ಅಂಡ್ ಇಂಟರ್ವೆನ್ಷನಲ್ ಇಂಜೆಕ್ಷನ್, ಭಾಗವಹಿಸುವ ತಜ್ಞರು ಡಾ ರಕ್ಷಾ ಪಲ್ಲೇತ್, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಧಾರವಾಡ. 8:00 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 8:30 ಶಾಶ್ವತ್ ಮಂಡಲ್ ಅವರ ಗಾಯನ ಕೇಳುತ್ತೀರಿ. 9:05 ಡಾ ಶಾರದಾ ಭಟ್ ಅವರಿಂದ ಸುಗಮ ಸಂಗೀತ. 9:15 ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಕ್ಯಾನ್ಸರ್ ತಜ್ಞರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 9:30 ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. 10:00 ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ನಿವೃತ್ತ ದಾದಿ ಬಸಮ್ಮ ಮಲ್ಲಪ್ಪ ಇದ್ರಮನಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಪುಕ್ಕಟ್ ಸಿಟಿ, ಕ್ಷಮಿಸಿ, 10:15 ಕಿರುನಾಟಕ ಪುಕ್ಕಟ್ ಸಿರಿ ಪುರಾಣ, ರಚನೆ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ. 10:30 ಗಿಳಿಬಂಡು ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ವರುಣ್ ಎಸ್ ಗುಡಿ ಅವರಿಂದ ಕೊಳಲು ವಾದನ, ನಂತರ ಮಕ್ಕಳ ನಾಟಕ ಬಣ್ಣದ ಹೂಗಳು ಭಾಗವಹಿಸುತ್ತಾರೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ No. 7, ರಚನೆ ಹಾಗೂ ನಿರ್ದೇಶನ ಕೆ ಜಗುಚಂದ್ರ. 11:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗುವುದು. ಆಕಾಶವಾಣಿ ಧಾರವಾಡ. ಸಮಯ 11:06:55. ನಿಲಯದ ಬೆಳಗಿನ ಪ್ರಸಾರ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಕೆಳಗುರು, ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮೆಲ್ಲ ಕೆಳಗುರಿಗೂ ಶುಭರಾತ್ರಿ. ಜೈ ಹಿಂದ್.

0: ಹಾಕ್ಸಿದ್ದೆ, ಮತ್ತೆ ಪ್ರಾಬ್ಲಮ್ ಶುರು.
1: ಇಲ್ಲಿ ನಿನ್ನ ಪ್ರಾಬ್ಲಮ್, ಅಲ್ಲಿ ನನ್ನ ಮದುವೆಯ ಪ್ರಾಬ್ಲಮ್. ಯಾರನ್ನ ಮದುವೆ
0: ಬೇಕಾದ್ರೂ ಆಗು. ಅಂದ್ರೆ ಅಮ್ಮನ ಹ್ಯಾಂಡ್ಸಮ್ ಬಟ್ ರಾಜ್ ರಿಚ್ ಹಾ.
1: ಪ್ರೀತಿ ಮತ್ತೆ ಹಣ ಬರೋಲ್ಲ ರೀ,
0: ಪ್ರೀತಿಯಿಂದ ಹೊಟ್ಟೆ ತುಂಬೋಲ್ಲ.

0: Excuse me, sir. You have a message for you. Excuse me, sir. You have a message for you.
1: ಹೇಳಿ, ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್
2: ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ. ಮಿಸ್ಟರ್ ಡಿಪೆಂಡಬಲ್ ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್.
3: ಹಲೋ, ಪ್ಲೀಸ್ ಟೇಕ್ ದ ಟೈಮ್. ನೌ ದ ಟೈಮ್ ಇಸ್ 5:16.